0: ಇದು ಜೆಎಸ್ಎಸ್ ರೇಡಿಯೋ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನಿಂದ ಪ್ರಸಾರವಾಗುತ್ತಿದೆ. ಇದು ಮೈಸೂರಿನ ಹೆಮ್ಮೆಯ ರೇಡಿಯೋ.
1: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಪ್ರಿಯ ಕೆಳಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026 ಇಸವಿ ಆಗಸ್ಟ್ ತಿಂಗಳ 30 ತಾರೀಕು ಭಾನುವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದನ್ನು ತಿಳಿಯೋಣ. ಬೆಳಗ್ಗೆ 7:05 ಪ್ರದೇಶ ಸಮಾಚಾರ, 7:15 ಕರುಣಾಳು ಬಾ ಬೆಳಗ್ಗೆ, 7:23 ವಚನ ವಾಹಿನಿ, 7:35 ವಾರ್ತೆಗಳನ್ನು ಕೇಳಲಿದ್ದೀರಿ. 7:45 ವಾರದ ಕಥೆ ನಮ್ಮ ಕೇಳುಗರ ಜೊತೆ, 8:00 ಅರಿವೇ ಗುರು ಕಾರ್ಯಕ್ರಮ ಹಾಗೂ 8:30 ಭಾವಸಂಗಮ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಿಯ ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

0: ಆಕಾಶವಾಣಿ ಪ್ರದೇಶ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯದ 50 ಲಕ್ಷ ಸೂಕ್ಷ್ಮ ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳಿಂದ 3 ಲಕ್ಷ ಯುವಜನರಿಗೆ ಉದ್ಯೋಗಾವಕಾಶ. ಇಂದು ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ದಿನ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಕುರಿಯಲ್ಲಿ 4 ಬಾಲಕಾರ್ಮಿಕರ ಬಂದೆ ರಕ್ಷಣೆ. ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ. ರಾಜ್ಯದ ಐತಿಹಾಸಿಕ ತಾಣಗಳಿಗೆ ಇಂದು ಸಂಜೆ ಗುಲಾಬಿ ಬಣ್ಣದ ವಿದ್ಯುತ್ ದೀಪಾಲಂಕಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮನದ ಮಾತಿನ 137ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಈಗ ವಾರ್ತೆಗಳ ವಿವರ. ಮಹಾತ್ಮ ಗಾಂಧೀಜಿ ಅವರ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸಾಗಿಸಲು ಗ್ರಾಮ ಪಂಚಾಯಿತಿಗಳಿಗೆ ಅಧಿಕಾರ ನೀಡುವ ಮೂಲಕ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ರಾಷ್ಟಕ್ಕೆ ಮಾದರಿಯಾದರು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸ್ಮರಿಸಿದರು. ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವ ಉದ್ಘಾಟಿಸಿ ಮಾತನಾಡಿದರು. ಪ್ರಜಾಪ್ರಭುತ್ವ ವಿಕೇಂದ್ರೀಕರಿಸಿ ಹೊಣೆಗಾರಿಕೆ ಮತ್ತು ನಾಗರಿಕ ಸಹಭಾಗಿತ್ವವನ್ನು ಪ್ರೋತ್ಸಾಹಿಸಿದ ನಾಡು ಕಂಡ ಶ್ರೇಷ್ಠ ರಾಜಕಾರಣಿ ರಾಮಕೃಷ್ಣ ಹೆಗಡೆ ಅವರು ಎಂದು ಉಪರಾಷ್ಟ್ರಪತಿ ಬಣ್ಣಿಸಿದರು. ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವ ಹಿನ್ನೆಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಶುಭಾಶಯ ಸಂದೇಶದಲ್ಲಿ ಮುತ್ಸದ್ದಿ ರಾಜಕಾರಣಿ ಬಗ್ಗೆ ಗುಣಗಾನ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಮುತ್ಸದ್ದಿ ರಾಮಕೃಷ್ಣ ಹೆಗಡೆ ಅವರ ಹೆಸರಿಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಗ್ರಾಮೀಣಾಭಿವೃದ್ಧಿಗೆ ಹೆಗಡೆ ಅವರು ನೀಡಿದ ಕೊಡುಗೆಯನ್ನು ಸ್ಮರಿಸಿ ಪ್ರತಿ ವರ್ಷ ಅವರ ಜನ್ಮ ದಿನದಂದು ರಾಮಕೃಷ್ಣ ಹೆಗಡೆ ಶ್ರೇಷ್ಠ ಪಂಚಾಯಿತಿ ಪ್ರಶಸ್ತಿ ಪ್ರದಾನಿಸುವುದಾಗಿ ಮುಖ್ಯಮಂತ್ರಿ ಪ್ರಕಟಿಸಿದರು. ರಾಜ್ಯದಲ್ಲಿ 50 ಲಕ್ಷ ನೋಂದಾಯಿತ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಎಂಎಸ್ಎಂಇಗಳು ಕಾರ್ಯನಿರ್ವಹಿಸುತ್ತಿದ್ದು 2.3 ಕೋಟಿ ಯುವಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಿವೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಭಾರತ ಕುಟುಂಬ ಉದ್ಯಮ ಶೃಂಗಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯದ ಎಂಎಸ್ಎಂಇಗಳು ದೇಶೀಯ ಉತ್ಪನ್ನಕ್ಕೆ 8.30% ಕೊಡುಗೆ ನೀಡುತ್ತಿವೆ. ಉತ್ಪಾದನಾ ವಲಯದ 45% ಹಾಗೂ ಒಟ್ಟು ರಫ್ತಿನ 40% ಕೊಡುಗೆ ನೀಡುತ್ತಿವೆ ಎಂದರು. ರಾಜ್ಯದ ಪ್ರತಿ ಜಿಲ್ಲೆ ಪ್ರತಿ ನಗರ ಹೂಡಿಕೆಯ ತಾಣವಾಗಬೇಕು. ಉದ್ಯೋಗಾಕಾಂಕ್ಷಿ ಯುವಜನತೆಗೆ ಉದ್ಯೋಗಾವಕಾಶ ಖಾತ್ರಿಪಡಿಸಲು ಬಿಯಾಂಡ್ ಬೆಂಗಳೂರು ಯೋಜಿಸಲಾಗಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ತಯಾರಿಕಾ ವಲಯದಲ್ಲಿ ಕರ್ನಾಟಕ ಕಳೆದ 3 ವರ್ಷಗಳಲ್ಲಿ 5.58 ಕೋಟಿ ರೂಪಾಯಿ ಹೂಡಿಕೆ ಆಕರ್ಷಿಸಿ ದೇಶದಲ್ಲಿ 3ನೇ ಸ್ಥಾನದಲ್ಲಿದೆ ಎಂದಿದ್ದಾರೆ. ಸೆಮಿಕಂಡಕ್ಟರ್, ಏರೋಸ್ಪೇಸ್ ಮತ್ತು ಡಿಫೆನ್ಸ್, ಕ್ಲೀನ್ ಮೊಬಿಲಿಟಿ, ಸೆಲ್ ಉತ್ಪಾದನೆ ಸೇರಿದಂತೆ ಭವಿಷ್ಯದ ಕೈಗಾರಿಕೆಗಳಲ್ಲೂ ಕರ್ನಾಟಕ ತನ್ನ ನಾಯಕತ್ವವನ್ನು ಮತ್ತಷ್ಟು ಬಲಪಡಿಸುತ್ತಿದೆ ಎಂದು ಹೇಳಿದ್ದಾರೆ. ಇಂದು ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ದಿನ. ದೇಶದ ಆರ್ಥಿಕತೆಯಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಸರ್ಕಾರ ಕಿರು ಹಾಗೂ ಗುಡಿ ಕೈಗಾರಿಕೆಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತಿದ್ದು ಸಾಂಪ್ರದಾಯಿಕ ಕುಶಲಕರ್ಮಿಗಳು ಹಾಗೂ ಕರಕುಶಲ ವಸ್ತುಗಳ ಬಳಕೆಯನ್ನು ಬೆಂಬಲಿಸುತ್ತಿದೆ. ಸ್ಥಳೀಯವಾಗಿ ಉದ್ಯೋಗಗಳನ್ನು ಸೃಷ್ಟಿಸುತ್ತಿದೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಕುರೆಕುಪ್ಪ ಪಟ್ಟಣದಲ್ಲಿ 4 ಬಾಲಕಾರ್ಮಿಕರು ಪತ್ತೆಯಾಗಿದ್ದಾರೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಮಕ್ಕಳ ಸಹಾಯವಾಣಿ ಕುರೆಕುಪ್ಪದ ಉದ್ಯಮಿಗಳ ಪರಿಶೀಲನೆ ವೇಳೆ ಬಾಲಕಾರ್ಮಿಕ ಮಕ್ಕಳನ್ನು ಪತ್ತೆ ಹಚ್ಚಿದೆ. ಹಿಂದೆ ವ್ಯಾಸಂಗ ಮಾಡುತ್ತಿದ್ದ ಶಾಲೆಗಳಿಗೆ ಮಕ್ಕಳನ್ನು ಮರು ದಾಖಲಿಸಲಾಗಿದೆ. ಉದ್ದಿಮೆ ಮಾಲೀಕರ ವಿರುದ್ಧ ಬಾಲಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪಂಚಖಾತ್ರಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಜಾರಿಗೊಂಡು ಇಂದಿಗೆ 3 ವರ್ಷಗಳನ್ನು ಪೂರೈಸಿದೆ. 1.20 ಕೋಟಿ ಫಲಾನುಭವಿಗಳ ಖಾತೆಗೆ 76,500 ಕೋಟಿ ರೂಪಾಯಿ ಪಾವತಿಸಲಾಗಿದೆ. ಬೆಳಗಾವಿಯ ಸುವರ್ಣಸೌಧ, ಹಂಪಿಯ ಕಲ್ಲಿನ ರಥ, ಬೆಳಗಾವಿ ಜಿಲ್ಲೆ ಕಿತ್ತೂರಿನ ಚೆನ್ನಮ್ಮ ವೃತ್ತ ಇಂದು ಸಂಜೆ 6 ರಿಂದ ರಾತ್ರಿ 10 ಗಂಟೆಯವರೆಗೆ ಗುಲಾಬಿ ಬಣ್ಣದ ಬೆಳಕಿನಿಂದ ಕಂಗೊಳಿಸಲಿವೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾದ ಲಕ್ಷ್ಮಮ್ಮ ಹಾಗೂ ಗವಿಯಮ್ಮ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಇದು ನಮ್ಮ ಹೆಸರು ಗವ್ಯಮ್ಮ ರೀ. ಇದು ಗೃಹಲಕ್ಷ್ಮಿ ಫಲಾನುಭವಿಗಳು. ಇದು 2000 ರೂಪಾಯಿ ಗೃಹಲಕ್ಷ್ಮಿದ ಉಪಯೋಗ ಆಗಕತ್ತೈತ್ರಿ ನಮ್ಗೆ. ರೇಷನ್ ತರಕ, ಟ್ಯಾಬ್ಲೆಟ್ಗೆ, ಮಕ್ಕಳಿಗೆ ಅದಕ್ಕಿನ ಖರ್ಚಿಗೆ ಇದಕ್ಕೆಲ್ಲ ಉಪಯೋಗ ಆಗ್ತಾ ಇದೆ.
2: ಲಕ್ಷ್ಮಮ್ಮ ರೀ, ನಾವು ಹೊಸಪೇಟಿ. ನನಗೆ ವಯಸ್ಸಾಗೈತೆ. ತಿಂಗಳಿಗೆ 2000 ಬರೀ ಗುಳಿಗೆ ಮೊಮ್ಮಕ್ಕಳಿಗೆ ಆಗತ್ತೆ. ಎಲ್ಲಕ್ಕೂ ಉಪಯೋಗ ಆಯ್ತು ನನಗೆ ಅಂತ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಹಿಂದಿ ಅವತರಣಿಕೆ ಬಳಿಕ ಮನದ ಮಾತು, ಕನ್ನಡ ಅವತರಣಿಕೆ ಸೇರಿದಂತೆ ಪ್ರಾದೇಶಿಕ ಭಾಷೆಗಳಲ್ಲೂ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೇಂದ್ರ ಪುರಸ್ಕೃತ ಅಮೃತ ಭಾರತ ಯೋಜನೆಯಡಿ ರೈಲು ನಿಲ್ದಾಣಗಳನ್ನು ಸರ್ವಾಂಗ ಸುಂದರವಾಗಿ ಅಭಿವೃದ್ಧಿಪಡಿಸಲು 25,000 ಕೋಟಿ ರೂಪಾಯಿಗೂ ಅಧಿಕ ಅನುದಾನ ನೀಡಲಾಗಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚಾಮರಾಜನಗರಕ್ಕೆ ವಿಶೇಷ ರೈಲಿನಲ್ಲಿ ಆಗಮಿಸಿದ ಸಚಿವರು ಅಮೃತ ಭಾರತ ಯೋಜನೆಯಡಿ ಮೇಲ್ದರ್ಜೆಗೇರಿಸಲಾದ ಚಾಮರಾಜನಗರ ರೈಲು ನಿಲ್ದಾಣದ ಕಾಮಗಾರಿ ಪರಿಶೀಲಿಸಿದರು. 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚಾಮರಾಜನಗರ ರೈಲು ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸಲಾಗಿದೆ ಎಂದರು.
6: ಅಮೃತ್ ಭಾರತ ಮತ್ತು ಗತಿಶಕ್ತಿಯನ್ನ ರಾಷ್ಟ್ರದಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇರ್ತಕ್ಕಂಥ ರೈಲ್ವೆ ಸ್ಟೇಷನ್ ರಾಜ್ಯದ ರಾಜಧಾನಿಯಲ್ಲಿ 3,500 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಇವಾಗಿ ಚಾಮರಾಜನಗರ ಕೂಡ ಒಂದು ಅಮೃತ್ ಭಾರತ ಯೋಜನೆ ಆಗಿದೆ. ಕೆಲವೇ ದಿನಗಳಲ್ಲಿ ಕಂಪ್ಲೀಟ್ ಮಾಡಿ ಇದನ್ನ ಲೋಕಾರ್ಪಣೆಯನ್ನು ಕೂಡ ನಾವು ಮಾಡ್ತಾ ಇದೀವಿ. ದಿವ್ಯಾಂಗರಿಗೋಸ್ಕರವಾಗಿ ವ್ಯವಸ್ಥೆ ಮಾಡಿದ್ದೀವಿ. ಅವರೇ ಬಂದು ಸ್ಕ್ಯಾನ್ ಮಾಡಿ ಟಿಕೆಟ್ ಅನ್ನ ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ.
0: ಬೆಂಗಳೂರು ನಗರ 67,000 ನೋಂದಾಯಿತ ಮಾಹಿತಿ ತಂತ್ರಜ್ಞಾನ ಹಾಗೂ ವಿವಿಧ ತಂತ್ರಜ್ಞಾನ ಕಂಪನಿಗಳಿಗೆ ತವರಾಗಿದ್ದು 25 ಲಕ್ಷ ಯುವಜನರಿಗೆ ಉದ್ಯೋಗಾವಕಾಶ ಒದಗಿಸಿದೆ ಎಂದು ವಿಜ್ಞಾನ ಹಾಗೂ ತಂತ್ರಜ್ಞಾನ ಖಾತೆ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ರಾಜ್ಯದ ಯುವಜನರ ಕೌಶಲ್ಯಾಭಿವೃದ್ಧಿ ಮತ್ತು ಶಿಕ್ಷಣದೊಂದಿಗೆ ಪರಿಣಾಮಕಾರಿಯಾಗಿ ಜೋಡಿಸುವ ಪ್ರಯತ್ನ ನಡೆದಿದೆ ಎಂದರು. ಹಿರಿಯ ರಂಗಕರ್ಮಿ ಪಿ ಗಂಗಾಧರ ಸ್ವಾಮಿ ಮೈಸೂರಿನಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಇಂದು ಬೆಳಗ್ಗೆ ಕನಕದಾಸನಗರದ ಅವರ ಮನೆಯಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ಬಳಿಕ ಅಂತ್ಯಕ್ರಿಯೆ ನಡೆಯಲಿದೆ. ಹೆಗ್ಗೋಡಿನ ನೀನಾಸಂನಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ್ದ ಪಿ ಗಂಗಾಧರ ಸ್ವಾಮಿ ಬೆಂಗಳೂರು ಆದರ್ಶ ಫಿಲಂ ಇನ್ಸ್ಟಿಟ್ಯೂಟ್ನಲ್ಲಿ ಅಧ್ಯಾಪಕರಾಗಿದ್ದರು. ಮೈಸೂರು ರಂಗಾಯಣದ ನೇಪಥ್ಯದ ಪ್ರಶಿಕ್ಷಕರಾಗಿ, ಧಾರವಾಡ ರಂಗಾಯಣದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದರು. ರಾಜ್ಯ ನಾಟಕ ಅಕಾಡೆಮಿ ವಾರ್ಷಿಕ ಪ್ರಶಸ್ತಿ ಹಾಗೂ ಗೌರವ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ. ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನಲ್ಲಿ ವಾಡಿಕೆಗಿಂತ 45% ಮಳೆ ಕೊರತೆಯಾಗಿದ್ದು ಬರಪೀಡಿತ ತಾಲೂಕು ಎಂದು ಘೋಷಿಸಿದ್ದಾಗಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಎಂವಿ ವೆಂಕಟೇಶ್ ತಿಳಿಸಿದ್ದಾರೆ. ವಿಕಸಿತ ಭಾರತ, ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆಯಡಿ ಅರ್ಹ ಕೂಲಿ ಕಾರ್ಮಿಕರಿಗೆ ಗರಿಷ್ಠ ಉದ್ಯೋಗಾವಕಾಶ ಒದಗಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಸೂಚಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಿದ್ದು ಸೆಪ್ಟೆಂಬರ್ 1ರಂದು ಗದಗ ಜಿಲ್ಲೆಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಅವಲೋಕಿಸಲಿದ್ದಾರೆ. ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧ್ಯಕ್ಷತೆಯಲ್ಲಿ ಪೂರ್ವ ಸಿದ್ಧತಾ ಸಭೆ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 50 ಲಕ್ಷ ಸೂಕ್ಷ್ಮ, ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳಿಂದ 2,03,00,000 ಯುವಜನರಿಗೆ ಉದ್ಯೋಗಾವಕಾಶ. ಇಂದು ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ದಿನ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಕುರೆಕುಪ್ಪದಲ್ಲಿ 4 ಬಾಲಕಾರ್ಮಿಕರ ಪತ್ತೆ, ರಕ್ಷಣೆ. ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ ರಾಜ್ಯದ ಐತಿಹಾಸಿಕ ತಾಣಗಳಿಗೆ ಇಂದು ಸಂಜೆ ಗುಲಾಬಿ ಬಣ್ಣದ ವಿದ್ಯುತ್ ದೀಪಾಲಂಕಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನದ ಮಾತಿನ 137ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
7: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮದ ವಿಷಯ ಲಿಂಕನ್ ಮಾದರಿ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾ ಬೆಳಕೆ ಪುಸ್ತಕದ ಆಯ್ದ ಲೇಖನ. ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಎಂ ಕನ್ಯಾಕುಮಾರಿರವರು.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳುಬ ಬೆಳಕು.

ಅಮೆರಿಕದ ಆಂತರಿಕ ಯುದ್ಧ ತಾರಕಕ್ಕೇರಿತ್ತು. ದಕ್ಷಿಣದ ಹತ್ತಿ ಬೆಳೆಯುವ ಜಮೀನ್ದಾರರು ತಮ್ಮ ಶಕ್ತಿಗಳನ್ನ ಕಳೆದುಕೊಳ್ತಾ ಇದ್ರು. ಆದರೆ ಸಾವು ನೋವುಗಳು ಅಪಾರ ಸಂಖ್ಯೆಯಲ್ಲಾಗ್ತಾ ಇದ್ವು. ಎಲ್ಲರ ಬದುಕು ದುರ್ಭರವಾಗಿತ್ತು. ಪ್ರತಿ ಮನೆಯು ಸ್ಮಶಾನವೇ. ಯಾರ ಮುಖದಲ್ಲೂ ಕಳೆಯಿಲ್ಲ. ಅಟ್ಲಾಂಟಾ ನಗರದ ಹೊರವಲಯದಲ್ಲಿ ಘನಘೋರ ಯುದ್ಧ ನಡೀತಾ ಇತ್ತು. ಆಗ ಯುದ್ಧದಲ್ಲಿ ಅಮೆರಿಕದ ಸೈನ್ಯದ ಜನರಲ್ ಆಗಿದ್ದ ಜಾರ್ಜ್ ಮ್ಯಾಕ್ಲೆನನ್ ರವರನ್ನ ಭೇಟಿಯಾಗೋಕೆ ರಾಷ್ಟ್ರಪತಿ ಲಿಂಕನ್ ಮತ್ತು ರಕ್ಷಣಾ ಕಾರ್ಯದರ್ಶಿ ಅಟ್ಲಾಂಟಾಕ್ಕೆ ಬಂದರು. ಸುಂದರವಾದ ನಗರ ರಣಭೂಮಿಯಾಗಿದೆ. ಎಲ್ಲಿ ನೋಡಿದ್ದಲ್ಲಿ ಬೆಂಕಿ, ಆಹಾಕಾರ, ಸಾವು ನೋವಿನ ಕಿರುಚುವಿಕೆಯೇ ತೋರ್ತಾ ಇತ್ತು. ಇವರಿಬ್ರು ಜನರಲ್ ವಾಸವಾಗಿದ್ದ ತಾತ್ಪೂರ್ತಿಕವಾದ ಮನೆಗೆ ಹೋದ್ರು. ಇನ್ನು ಜನರಲ್ ಯುದ್ಧ ಭೂಮಿಯಿಂದ ಮರಳಿ ಬಂದಿರಲಿಲ್ಲ. ಇವರು ಒಂದು ತಾಸು ಮನೆಯ ಮುಂದಿನ ಕೊಠಡಿಯಲ್ಲೇ ಕಾದ್ರು. ಜನರಲ್ ಬಂದ ತಕ್ಷಣ ತಾವು ಬಂದಿರೋದನ್ನ ತಿಳಿಸ್ಬೇಕು ಅಂತ ಅಲ್ಲಿದ್ದ ಅಧಿಕಾರಿಗೆ ಹೇಳಿದ್ರು. ಸ್ವಲ್ಪ ಹೊತ್ತಿನ ನಂತರ ಮನೆಯ ಮುಂದೆ ಕುದುರೆ ನಿಂತಿತು. ಇವರಿಗೆ ಕಿಟಕಿಯಿಂದ ಜನರಲ್ ಕುದುರೆಯ ಮೇಲಿಂದ ಕೆಳಗಿಳಿಯೋದು ಕಾಣಿಸ್ತು. ಜನರಲ್ ಭುಜಕ್ಕೆ ಗಾಯವಾಗಿ ರಕ್ತ ಸುರಿತಾ ಇದೆ. ಬಟ್ಟೆಗಳೆಲ್ಲ ಕೊಳಕಾಗಿವೆ. ಮುಖದಲ್ಲಿ ಚಿಂತೆ ಮಡುಗಟ್ಟಿ ನಿಂತಿದೆ. ಆತ ಕೆಳಗಿಳಿದವನೇ ಕುದುರೆಯ ಲಗಾಮನ್ನ ಸೈನಿಕನ ಕೈಗೆ ಕೊಟ್ಟು, ಕುದುರೆಯನ್ನ ಚೆನ್ನಾಗಿ ನೋಡ್ಕೋ, ನಾಳೆ ಮತ್ತೆ ಯುದ್ಧಕ್ಕೆ ಸಿದ್ಧವಾಗಬೇಕು ಅಂತ ಹೇಳಿ ಮನೆಯೊಳಗೆ ಕಾಲಿಟ್ಟ. ಅಧಿಕಾರಿ ಜನರಲ್ನಿಗೆ ರಾಷ್ಟ್ರಪತಿ ಮತ್ತು ರಕ್ಷಣಾ ಕಾರ್ಯದರ್ಶಿಗಳು ಬಂದು ಕುಳಿತ ವಿಷಯ ತಿಳಿಸ್ತ. ಜನರಲ್ ತನ್ನ ಭಾರವಾದ ಕಣ್ಣುಗಳನ್ನೆತ್ತಿ ನೋಡಿ ಅಧ್ಯಕ್ಷರು ಕುಳಿತಿದ್ದ ಕೊಠಡಿಯಲ್ಲಿ ಕಾಲಿಟ್ಟ. ಅಧ್ಯಕ್ಷರನ್ನ ನೋಡಿ ಸೆಟ್

ನಿಂತು ಸೆಲ್ಯೂಟ್ ನೀಡಿ ನಿಧಾನವಾಗಿ ಹೊರಗೆ ನಡೆದ. ಅವನು ಬಟ್ಟೆ ಬದಲಾಯಿಸಿ ಬರಬಹುದೆಂದು ಇಬ್ಬರು ಸ್ವಲ್ಪ ಹೊತ್ತು ಕಾದುಕೊಳ್ಳುತ್ತರು. ಅರ್ಧ ಗಂಟೆಯಾದ ಮೇಲೂ ಜನರಲ್ ಬರದಿದ್ದಾಗ ಅಧಿಕಾರಿಯನ್ನ ಕೇಳಿದ್ರು. ಆತ ಮೇಲ್ ಹೋಗಿ ನೋಡಿ ಬಂದು ಹೇಳ್ದ, ಜನರಲ್ಗೆ ತುಂಬಾ ಆಯಾಸವಾಗಿದೆ, ಅವರು ಬ್ಯಾಂಡೇಡ್ ಹಾಕಿಸ್ಕೊಂಡು ನಿದ್ರೆಗೆ ಹೋಗಿದ್ದಾರೆ. ಇದನ್ನ ಕೇಳಿದ ರಕ್ಷಣಾ ಕಾರ್ಯದರ್ಶಿ ಸಿಟ್ಟಿನಿಂದ ಬೆಂಕಿಯಾದ. ಅಧ್ಯಕ್ಷರೇ, ಇದೆಂತ ಉದ್ಧಟತನ, ಈ ಜನರಲ್ ಅನ್ನ ಈ ಕ್ಷಣದಿಂದಲೇ ಹುದ್ದೆಯಿಂದ ಕೆಳಗಿಳಿಸ್ಬಿಡ್ಬೇಕು. ರಾಷ್ಟ್ರದ ಅಧ್ಯಕ್ಷರನ್ನ ಇಷ್ಟು ಕೇವಲವಾಗಿ ನೋಡಿದ ಯಾವ ವ್ಯಕ್ತಿಯನ್ನ ನಾನು ನೋಡಿಲ್ಲ ಅಂತ ಹುಂಕರಿಸ್ತ. ಕ್ಷಣಕಾಲ ಸುಮ್ಮನಿದ್ದ ಲಿಂಕನ್ ಹೇಳಿದ್ರು, ಚೇಚೆ, ಜನರಲ್ರನ್ನ ಕೆಳಗಿಳಿಸೋದೆ ಸಾಧ್ಯವಿಲ್ಲ. ಆ ಮನುಷ್ಯ ನಮಗಾಗಿ ಹೋರಾಡ್ತಾ ಇದ್ದಾನೆ. ನಾವು ಭದ್ರವಾಗಿದ್ದು ಬರೀ ವಾರ್ತೆಗಳನ್ನ ಕೇಳುವವರು. ಆದರೆ ಆತ ಯುದ್ಧದ ಮುಂಚೂಣಿಯಲ್ಲಿ ನಿಂತು ತನ್ನ ಜೀವವನ್ನೇ ಒತ್ತೆ ಇಟ್ಟು ಹೋರಾಡ್ತಾ ಮುಗ್ಧ ನಿರಪರಾಧಿ ತರುಣರು ಕ್ಷಣ ಕ್ಷಣವೂ ಸಾಯುತ್ತಿರುವುದನ್ನ ನೋಡುತ್ತಾ ಯುದ್ಧವನ್ನು ನಿಲ್ಲಿಸಲು ಸದಾ ಪ್ರಯತ್ನಿಸ್ತಾ ಇದ್ದಾನೆ. ಅವನ ಮೈಯಿಂದ ಹರಿಯುತ್ತಿರುವ ರಕ್ತವನ್ನ ನೋಡಿದ್ರ, ಅವನು ತನ್ನ ಪ್ರಯತ್ನದಿಂದ ಒಂದು ತಾಸಿನ ಮಟ್ಟಿಗೆ ಯುದ್ಧವನ್ನ ನಿಲ್ಲಿಸಿ ರಕ್ತದ ಕೋಡಿ ಹರಿಯೋದನ್ನ ತಡೆದ್ರೆ ನಾನು ಅವನ ಕುದುರೆಯ ಮೈ ತಿಕ್ಕಿ ಬೂಟುಗಳ ಮೇಲಿನ ಧೂಳನ್ನ ಕೈಯಿಂದ ಒರೆಸೋಕೆ ಸಿದ್ಧನಿದ್ದೇನೆ. ಅವನ ಪರಿಶ್ರಮದ ಬೆವರಿನ ಹನಿಗಿಂತ ನನ್ನ ರಾಷ್ಟ್ರಪತಿಯ ಹುದ್ದೆ ದೊಡ್ಡದಲ್ಲ. ನಡೀರಿ, ಆತ ವಿಶ್ರಾಂತಿ ಪಡೆದು ನಾಳಿನ ಯುದ್ಧಕ್ಕೆ ಸಿದ್ಧನಾಗ್ಲಿ. ಹೀಗೆ ಹೇಳಿ ನಡೆದರು ಲಿಂಕನ್. ಬಂಧುಗಳೇ, ಇದು ಲಿಂಕನ್ ಮಾದರಿ. ತನ್ನ ಸ್ಥಾನ ದೊಡ್ಡದೆಂದು ಅಹಂಕಾರ ತೋರದೆ ಮತ್ತೊಬ್ಬರ ಪರಿಶ್ರಮದ ಬೆಲೆಯನ್ನು ಅರಿತು ಅದನ್ನು ಮೆಚ್ಚಿ ತಾವು ಸಣ್ಣವರಾಗದೆ ಮತ್ತಷ್ಟು ದೊಡ್ಡವರಾದ್ರು. ಇದು ಎಲ್ಲಾ ನಾಯಕರಿಗೂ ಮಾದರಿಯಾಗಬೇಕಾದ

0: ಪ್ರಿಯ ಕೇಳುಗರೆ, ಇದುವರೆಗೂ ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮದಲ್ಲಿ ಲಿಂಕನ್ ಮಾದರಿ ಕುರಿತು ಕೇಳಿದಿರಿ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾ ಬೆಳಕೆ ಪುಸ್ತಕದ ಆಯ್ದ ಲೇಖನ. ಪ್ರಸ್ತುತಪಡಿಸಿದವರು ಶ್ರೀಮತಿ ಎಂ ಕನ್ಯಾಕುಮಾರಿರವರು.
1: ಅಕಾಲಿಕ ಮಳೆಗೆ ಮಿಂಚು.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ವಚನವಾಹಿನಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಚನವಾಹಿನಿ ಕಾರ್ಯಕ್ರಮದಲ್ಲಿ ಸಿದ್ದರಾಮೇಶ್ವರರು ಮತ್ತು ಷಣ್ಮುಖ ಸ್ವಾಮಿಗಳ ವಚನಗಳು ಮತ್ತು ಇವುಗಳ ತಾತ್ಪರ್ಯಗಳ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಪಿ ನಾಗರಾಜುರವರು.
1: ಸುಪ್ರಸಿದ್ಧ ವಚನಕಾರರ ನುಡಿಮುತ್ತುಗಳು.
2: ಸಿದ್ದರಾಮೇಶ್ವರ ಅವರ ವಚನದ ಸಾಲು: ಹೇಳುವಡೆ ಬಹು ಸುಲಭ, ಆಳುವಡೆ ಅದು ಬಹಳ ದುರ್ಘಟ ನೋಡಯ್ಯ. ಹೇಳುವಡೆ ಬಹು ಸುಲಭ, ಆಳುವಡೆ ಅದು ಬಹಳ ದುರ್ಘಟ ನೋಡಯ್ಯ. ಹೇಳುವ ಡೇ ಡೇ ಅಂದ್ರೆ ರೇ ಅನ್ನತಕ್ಕಂಥ ಅರ್ಥದಲ್ಲಿ ಆ ನಡುಗಲ್ಲಿ ಬಳಕೆ ಆಗ್ತಿತ್ತು. ಹೇಳುವ ಡೇ ಬಹು ಸುಲಭ ನೋಡಿ, ನೀವು ಯಾವುದೇ ಮಾತನ್ನ ಸತ್ಯ ಧರ್ಮ ನೀತಿಯ ನ್ಯಾಯದ ಮಾತುಗಳನ್ನ ಆಡೋದು ಬಹಳ ಸುಲಭ. ಈಗ ಕ್ರಿಸ್ತ ಪೂರ್ವದಲ್ಲೇ ಬುದ್ಧರು ಹೇಳಿರ್ತಕ್ಕಂಥ, ಗೌತಮ ಬುದ್ಧ ಹೇಳಿರ್ತಕ್ಕಂಥ ಮಾತು: ಒಳ್ಳೆಯದನ್ನ ಮಾಡು, ಒಳ್ಳೆಯವನಾಗಿರು. ನೋಡಿ ನಾಲ್ಕೇ ಪದ, ಒಳ್ಳೆಯದನ್ನ ಮಾಡು, ಒಳ್ಳೆಯವನಾಗಿರು. ಎಷ್ಟು ಸುಲಭ ಮಾತಾಡೋದಕ್ಕೆ. ಆದ್ರೆ ನಿತ್ಯ ಜೀವನದಲ್ಲಿ ನಾನಾಗ್ಲಿ ನೀವಾಗ್ಲಿ ಒಳ್ಳೆಯವನಾಗಿದ್ದುಕೊಂಡು ಒಳ್ಳೆಯ ಕಾರ್ಯವನ್ನ ಮಾಡುವುದು ನಿಜಕ್ಕೂ ಕೂಡ ಒಂದು ಸವಾಲಿನ ಕೆಲಸ. ಯಾಕಂದ್ರೆ ನಮ್ಮ ಮೈಮನಗಳಲ್ಲಿ ತುಳಿಯುತ್ತಿರುವಂತ ನೂರೆಂಟು ಬಗೆಯ ಒಳಿತು ಕೆಡಕಿನ ಭಾವನೆಗಳಲ್ಲಿ ಕೆಟ್ಟದ್ದನ್ನ ಹತ್ತಿಕ್ಕಿಕೊಂಡು ಒಳ್ಳೆಯವರಾಗಿ ಬಾಳ್ತಕ್ಕಂಥದ್ದು ನಿಜಕ್ಕೂ ಒಂದು ಸವಾಲಿನ ಕೆಲಸ. ಹಾಗಾದ್ರೆ ಹೇಳುವಡೆ ಬಹು ಸುಲಭ, ಮಾತಿನಲ್ಲಿ ನೀತಿಯ ಸತ್ಯದ ಸಂಗತಿಗಳನ್ನು ಹೇಳುವುದು ಬಹಳ ಸುಲಭ, ಆದರ್ಶದ ವಿಚಾರಗಳನ್ನ ಜನರ ಮುಂದೆ ಹೇಳುವುದು ಬಹಳ ಸುಲಭ. ಆಳುವಡೆ, ಆಳುವಡೆ ಎರಡರ್ಥ. ಅದನ್ನೇ ತಾನು ಅಧಿಕಾರಕ್ಕೆ ಬಂದಾಗ ಆಚರಣೆಗೆ ತರುವುದಾದರೆ ಇನ್ನೊಂದರ್ಥ. ಹೇಳಿದ ಮಾತುಗಳನ್ನ, ಆದರ್ಶದ ಮಾತುಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬಾಳುವುದಾದರೆ ಅದು ಬಹಳ ದುರ್ಘಟ ನೋಡಯ್ಯ. ದುರ್ಘಟ ಅಂದ್ರೆ ತೊಡಕಾದದು, ಜಟಿಲವಾದದು, ಅಡ್ಡಿ ಅಡಚಣೆಯನ್ನು ಉಂಟು ಮಾಡತಕ್ಕಂಥದ್ದು. ಆದರ್ಶದ ಮಾತುಗಳನ್ನ ನಿತ್ಯ ಜೀವನದಲ್ಲಿ ಆಚರಣೆ ತರುವಾಗ ಬೇಕಾದಷ್ಟು ಅಡ್ಡಿ ಆತಂಕಗಳು ಬರ್ತವೆ. ಜಾತಿಯ ವ್ಯಾಮೋಹ, ಧರ್ಮದ ವ್ಯಾಮೋಹ, ಮತ್ತೊಂದು ಕುಟುಂಬದ ವ್ಯಾಮೋಹ ಮುಂತಾದ ಅನೇಕ ವ್ಯಾಮೋಹಗಳು ಬಂದು ಆಗ ತನ್ನ ಕುಟುಂಬದ, ತನ್ನ ಜಾತಿಯ, ತನ್ನ ಧರ್ಮದ ಬಗೆಗಿನ ಆ ಮೋಹಕ್ಕೆ ಒಳಗಾಗಿ ಇತರರನ್ನ ಆತ ಕಡೆಗಣಿಸುವ ಅವಕಾಶಗಳು ಹೆಚ್ಚಾಗಿರ್ತವೆ. ಆದ್ರಿಂದ ಬಹಳ ದುರ್ಘಟ ನೋಡಯ್ಯ. ದುರ್ಘಟ ಅಂತ ಅಂದ್ರೆ ತೊಡಕು, ಜಟಿಲವಾದದ್ದು, ಕಷ್ಟಕರವಾದದ್ದು. ಹಾಗಾದ್ರೆ ಹೇಳುದು ಬಹಳ ಸುಲಭ, ಆದ್ರೆ ಅದನ್ನ ಆಚರಣೆಗೆ ತರತಕ್ಕಂಥದ್ದು ಬಹಳ ಕಷ್ಟ. ಅದರಲ್ಲೂ ಕೂಡ ಸರ್ಕಾರದಲ್ಲಿ ಉನ್ನತ ಹುದ್ದೆಗೆ ಬರುವಂತ ವ್ಯಕ್ತಿಗಳು ಚುನಾವಣಾ ಸಂದರ್ಭಗಳಲ್ಲಿ ಬೇಕಾದಷ್ಟು ಆಶ್ವಾಸನೆಗಳನ್ನ ಕೊಡ್ತಾರಲ್ಲ, ಅಂದ್ರೆ ಪ್ರಭುಗಳು, ನಾಡನ್ನಾಡುವ ರಾಜರುಗಳು ಜನತೆಗೆ ಅನೇಕ ವಿಧವಾದ ಆಶ್ವಾಸನೆಗಳನ್ನು ಕೊಡ್ತಾರೆ. ಅವರೇ ಆಳುವಡೆ, ಆಡುವ ಆ ಅಧಿಕಾರವನ್ನ ಪಡೆದಾಗ ಏನಾಗುತ್ತೆ, ಎಷ್ಟೋ ಅವ್ರು ಹೇಳಿರ್ತಕ್ಕಂತ ಆದರ್ಶಗಳನ್ನ ಕಾರ್ಯರೂಪಕ್ಕೆ ತರುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅದು ಅಧಿಕಾರಕ್ಕೆ ಬಂದ ವ್ಯಕ್ತಿಯ ದೌರ್ಬಲ್ಯವೂ ಆಗಿರಬಹುದು, ಅಥವಾ ಸಾಮಾಜಿಕ ರಚನೆಯಲ್ಲೇ ಅಂತಹ ದೌರ್ಬಲ್ಯಗಳಿಗೆ ಪೋಷಣೆ ಕೊಡುವಂತಹ ಒಂದು ವ್ಯವಸ್ಥೆಯು ಕೂಡ ಇರ್ತದೆ. ಕುಟುಂಬ, ದುಡಿಮೆ ಮತ್ತು ಸಾರ್ವಜನಿಕ ನೆಲೆಗಳಲ್ಲಿ ವ್ಯಕ್ತಿಯು ಜನರ ಮುಂದೆ ದೊಡ್ಡ ದೊಡ್ಡ ಮಾತುಗಳನ್ನಾಡುತ್ತಾ ಅಪಾರವಾದ ಆಸೆಯನ್ನ ಜನಮನದಲ್ಲಿ ಮೂಡಿಸಿ ತನ್ನನ್ನು ನಂಬುವಂತೆ ಮಾಡಬಹುದು. ಅನಂತರ ಅದೇ ವ್ಯಕ್ತಿಯು ಮುಂದೊಮ್ಮೆ ಜವಾಬ್ದಾರಿಯುತವಾದ ಗದ್ದುಗೆಯನ್ನು ಏರಿ ಕುಳಿತಾಗ ಆಡಳಿತದ ಸೂತ್ರವನ್ನು ಹಿಡಿದು ಎಲ್ಲರನ್ನು ಸಮಾನವಾಗಿ ಕಾಣುತ್ತಾ ಕೆಟ್ಟದ್ದನ್ನು ನಿಯಂತ್ರಿಸಿ ಒಳ್ಳೆಯದನ್ನ ಉತ್ತೇಜಿಸಿ ಎಲ್ಲರಿಗೂ ಒಳಿತಾಗುವಂತೆ ಆಳ್ವಿಕೆಯನ್ನು ನಡೆಸುವುದು ತುಂಬಾ ಜಟಿಲವಾದ ಕೆಲಸವಾಗಿರುತ್ತದೆ. ಹೇಳುವುದು ಬಹು ಸುಲಭ, ಆಳುವಡೆ ಅದು ಬಹಳ ದುರ್ಘಟ ನೋಡಯ್ಯ. ಷಣ್ಮುಖ ಸ್ವಾಮಿಯವರ ವಚನದ ಸಾಲು, ಇದಿರ ಹಳಿದು ತನ್ನ ಬಣ್ಣಿಸುವನ್ನ ಕರ ಶಿವಜ್ಞಾನಿ ಎಂತಪ್ಪನಯ್ಯ. ಇದಿರ ಹಳಿದು ತನ್ನ ಬಣ್ಣಿಸುವನ್ನ ಕರ ಶಿವಜ್ಞಾನಿ ಎಂತಪ್ಪನಯ್ಯ. ಶಿವಶರಣರ ದೃಷ್ಟಿಯಲ್ಲಿ ಶಿವಜ್ಞಾನಿ, ಶಿವನನ್ನ ಅರಿತವನು ಯಾರು ಅಂದ್ರೆ, ತನ್ನ ನಿತ್ಯ ಜೀವನದಲ್ಲಿ ಒಳ್ಳೆಯ ನಡೆನುಡಿಗಳಿಂದ ಬಾಳುತ್ತಾ ತನ್ನ ತನ್ನ ಕುಟುಂಬದ ಒಳಿತಿಗೆ ನೆರವಾಗುವಂತೆಯೇ ಸಹಮಾನವರ ಮತ್ತು ಸಮಾಜದ ಒಳಿತಿಗೆ ನೆರವಾಗುವಂತ ಕಾಯಕವನ್ನ ಮಾಡತಕ್ಕಂಥ ವ್ಯಕ್ತಿ ಶಿವಜ್ಞಾನಿ. ಹಾಗಾದ್ರೆ ಇಲ್ಲಪ್ಪ ಇದನ್ನು ನೋಡಿ, ಇದೀಗ ಹೊಳಿದು ಅವನ ಕೆಲಸ ಏನು ಅಂತಂದ್ರೆ, ಶಿವಶರಣನಂತೆ ಉಡುಗೆ ತೊಡುಗೆಗಳನ್ನು ತೊಟ್ಟವನೇ, ಕೊರಳಲ್ಲಿ ಅಥವಾ ಕೈಯಲ್ಲಿ ಇಷ್ಟಲಿಂಗ ಇದೆ, ಹಣೆಯಲ್ಲಿ ವಿಭೂತಿ ಇದೆ ನಿಜ, ಆದ್ರೆ ನಿತ್ಯ ಜೀವನದಲ್ಲಿ ಹೆಂಗ್ ಬಾಳ್ತಾ ಇದ್ದಾನೆ. ಇದಿರ ಹಳಿದು, ಇದಿರ ಅನ್ಯರನ್ನ ಬೇರೆಯವರನ್ನ ಹಳಿದು ನಿಂದಿಸುತ್ತ ಬೈಯುತ್ತ ಕಡೆಗಣಿಸುತ್ತ ಅವರ ತೇಜೋವಧೆ ಮಾಡುತ್ತ, ಇದೇ ಇವನ್ ಕೆಲಸ. ಆದ್ರೆ ಮೇಲ್ನೋಟಕ್ಕೆ ಮಾತ್ರ ಶಿವಶರಣನಂಗೆ ಕಾಣಿಸ್ತಾನೆ. ಇದಿರ ಹಳಿದು ಮತ್ತೊಬ್ಬರನ್ನ ನಿಂದಿಸಿ ತನ್ನ ಬಣ್ಣಿಸುವನ್ನಕ್ಕರ, ನೋಡಿ ಬೇರೆಯವ್ರನ್ನ ನಿಂದಿಸ್ತಾ ಇದ್ದಾನೆ, ಆದ್ರೆ ತನ್ನನ್ನ ತಾನು ಮಾತ್ರ ಬಣ್ಣಿಸು ಅಂದ್ರೆ ವರ್ಣಿಸಿಕೊಳ್ಳುವುದು. ಇಲ್ಲಿ ವರ್ಣಿಸಿಕೊಳ್ಳುವುದು ಅಂದ್ರೆ ಹೊಗಳಿಕೊಳ್ಳುವುದು, ನಾನೇ ಅತ್ಯಂತ ಪ್ರಾಮಾಣಿಕ, ನಾನೇ ಅತ್ಯಂತ ಸತ್ಯವಂತ, ನನ್ನ ಬಿಟ್ಟರೆ ಜಗತ್ತಲ್ಲಿ ಯಾರೂ ಇಲ್ಲ ಅಂತ ತನ್ನನ್ನ ತಾನೇ ಹೊಗಳಿಕೊಳ್ಳುವ ಅನ್ನಕ್ಕರ ತನಕ. ಇಂಥ ಕೆಟ್ಟ ಗುಣವನ್ನ ಈತ ಹೊಂದಿದ್ರೆ ಅವನು ಶಿವಜ್ಞಾನಿ ಎಂತು ಅಪ್ಪನು ಅಯ್ಯ ಅಣ. ಇಂಥ ಅಯ್ಯ ಅಂದ್ರೆ ಮತ್ತೊಬ್ಬರಿಗೆ ಪ್ರೀತಿಯಿಂದ ಮಾತನಾಡಿಸುವಾಗ ಮತ್ತೊಬ್ಬರನ್ನೇ ಬಳಸುವಂತ ಪದ ಅಣ್ಣ ಅಯ್ಯ. ಇಂಥ ಕೆಟ್ಟ ವ್ಯಕ್ತಿ, ಪರರನ್ನ ನಿಂದಿಸಿ ತನ್ನನ್ನ ಹಾಡಿ ಹೋಗಿಕೊಳ್ಳುವಂತ ವ್ಯಕ್ತಿ ಎಂತು ಅಪ್ಪನು, ಯಾವ ರೀತಿ ಆಗುವುದಕ್ಕೆ ಸಾಧ್ಯ? ಶಿವಜ್ಞಾನಿ ಎಂತಪ್ಪನಯ್ಯ, ಇಂಥ ವ್ಯಕ್ತಿ ಶಿವಜ್ಞಾನಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಇತರರನ್ನ ಬೈಯುತ್ತ ತನ್ನನ್ನು ತಾನು ಹೊಗಳಿಕೊಳ್ಳುವ ವ್ಯಕ್ತಿಯು ಅರಿವುಗೇಡಿ ಮತ್ತು ಅಹಂಕಾರಿಯಾಗಿರುತ್ತಾನೆ. ಏಕೆಂದರೆ ಇಂತಹ ವ್ಯಕ್ತಿಯು ತನ್ನ ನಡೆನುಡಿಯನ್ನ ತಾನು ಒರೆ ಹಚ್ಚಿ ನೋಡಿಕೊಂಡು ತಾನು ಒಳ್ಳೆಯ ವ್ಯಕ್ತಿಯಾಗಿ ಬಾಳಬೇಕೆಂಬ ಎಚ್ಚರವನ್ನ ಹೊಂದಿರುವುದಿಲ್ಲ. ಮತ್ತು ತಾನೊಬ್ಬನೇ ಗುಣವಂತ, ತಾನೊಬ್ಬನೇ ಪ್ರಾಮಾಣಿಕ, ತಾನೊಬ್ಬನೇ ಸತ್ಯವಂತನೆಂಬ ತಪ್ಪು ತಿಳುವಳಿಕೆಯಿಂದ ಅಹಂಕಾರಿಯಾಗಿರುತ್ತಾನೆ. ಇಂತಹ ತಿಳಿಗೇಡಿಯು ಒಳ್ಳೆಯ ನಡೆನುಡಿಗಳ ಪ್ರತಿರೂಪವಾದ ಶಿವನನ್ನ ಅರಿಯಲಾರ. ಇದಿರ ಹಳಿದು ತನ್ನ ಬಣ್ಣಿಸುವನ್ನ ಕರ ಶಿವಜ್ಞಾನಿ ಎಂತಪ್ಪನಯ್ಯ.

ಪ್ರಿಯ ಕೇಳುಗರೆ, ಇದುವರೆಗೂ ವಚನವಾಹಿನಿ ಕಾರ್ಯಕ್ರಮದಲ್ಲಿ ಸಿದ್ದರಾಮೇಶ್ವರರು ಮತ್ತು ಷಣ್ಮುಖ ಸ್ವಾಮಿಗಳ ವಚನಗಳು ಮತ್ತು ಇವುಗಳ ತಾತ್ಪರ್ಯಗಳ ಕುರಿತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಪಿ ನಾಗರಾಜುರವರು.

ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ವಾರದ ಕಥೆ ನಮ್ಮ ಕೇಳುಗರ ಜೊತೆ. ವಿಶೇಷ ಕಾರ್ಯಕ್ರಮದಲ್ಲಿ ಮಾಜಿ ಕ್ರಿಕೆಟ್ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರ ಯಶೋಗಾಥೆ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ ನಾಗರಾಜು ಬೀಚಕನಹಳ್ಳಿರವರು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ತಾಷ್ಕೆಂಟ್ನಲ್ಲಿಂದು ಉಜ್ಬೇಕಿಸ್ತಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಮನ್ ಕಿ ಬಾತ್ನ 132ನೇ ಆವೃತ್ತಿಯಲ್ಲಿಂದು ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ಪ್ರಧಾನಿ ಭಾಷಣ. ನೇಪಾಳ ಪ್ರವಾಹ ದುರಂತ ಮೃತರ ಸಂಖ್ಯೆ 675ಕ್ಕೆ ಏರಿಕೆ. ಈವರೆಗೆ 108 ಭಾರತೀಯರ ರಕ್ಷಣೆ, ತೀವ್ರಗೊಂಡ ಶೋಧ ಕಾರ್ಯ. ಲಕ್ನೋದಲ್ಲಿಂದು ಕೈಗಾರಿಕಾ ಸಮಾವೇಶದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ, ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಇಂದು ಭಾರತ ಥಾಯ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಯೇವ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ತಾಷ್ಕೆಂಟ್ನಲ್ಲಿ ನಡೆಯಲಿರುವ ಸಭೆಯಲ್ಲಿ ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ, ಡಿಜಿಟಲ್ ಸಂಪರ್ಕ, ಇಂಧನ, ಶಿಕ್ಷಣ ಹಾಗೂ ಜನರ ನಡುವಿನ ಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಹಕಾರವನ್ನು ಉಭಯ ನಾಯಕರು ಪರಿಶೀಲನೆ ನಡೆಸಲಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಉಜ್ಬೇಕಿಸ್ತಾನ್ ಯೋಗ ಒಕ್ಕೂಟ ಆಯೋಜನೆ ಮಾಡಿರುವಂತಹ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಅವರು ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಯೇವ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ರಾಷ್ಟಗಳ ನಡುವಿನ ರಕ್ಷಣಾ ಕ್ಷೇತ್ರದ ಸಹಕಾರ ನಿರಂತರವಾಗಿ ವೃದ್ಧಿಯಾಗುತ್ತಿದೆ. ಇದರೊಂದಿಗೆ ಗಣಿಗಾರಿಕೆ, ವಿಶೇಷವಾಗಿ ಅಪರೂಪದ ಭೂ ಖನಿಜಗಳು, ಚಿನ್ನ ಸೇರಿದಂತೆ ವಿವಿಧ ಲೋಹಗಳು ಹಾಗೂ ಇತರ ಉಪಯುಕ್ತ ಖನಿಜಗಳ ಕ್ಷೇತ್ರದಲ್ಲಿನ ಸಹಕಾರದ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಔಷಧ, ಕೃಷಿ ಮತ್ತು ಕೌಶಲ್ಯಾಭಿವೃದ್ಧಿ ಕ್ಷೇತ್ರಗಳು ಹಾಗೂ ಹೊಸ ಸಂಪರ್ಕ ಮಾರ್ಗಗಳ ಅನ್ವೇಷಣೆಯು ಉಭಯ ನಾಯಕರ ಮಾತುಕತೆಯ ಪ್ರಮುಖ ವಿಷಯಗಳಾಗುವ ನಿರೀಕ್ಷೆ ಇದೆ. ಕಳೆದ 10 ವರ್ಷಗಳಲ್ಲಿ ಉಭಯ ರಾಷ್ಟ್ರಗಳ ನಡುವಿನ ವ್ಯಾಪಾರ ಶೇಕಡ 300ರಷ್ಟು ಹೆಚ್ಚಾಗಿದೆ. ಪ್ರಸ್ತುತ $100 ಶತಕೋಟಿಗಳಿರುವಂತಹ ದ್ವಿಪಕ್ಷೀಯ ವ್ಯಾಪಾರವನ್ನು ಮುಂಬರುವ ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿಯನ್ನು ಉಭಯ ರಾಷ್ಟ್ರಗಳು ಹೊಂದಿವೆ. ಈ ಸಂಬಂಧ ಇಂದು ಕೆಲವು ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಲಾಗುವಂತಹ ನಿರೀಕ್ಷೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಹಾಗೂ ವಿದೇಶಗಳ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 137ನೇ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಮತ್ತು ಎಐಆರ್ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಪ್ರಸಾರವಾಗಲಿದೆ. ಎಐಆರ್ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಮತ್ತು ಮಾಹಿತಿ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಗುಜರಾತ್ನಲ್ಲಿ ಇಂದು ಪ್ರಸಾರವಾಗಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರ 137ನೇ ಆವೃತ್ತಿಯ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಆಲಿಸಲು ಭಾರತೀಯ ಜನತಾ ಪಕ್ಷ ರಾಜ್ಯಾದ್ಯಂತ ವಿವಿಧ ಸಮುದಾಯಗಳನ್ನು ಒಳಗೊಂಡ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಪಕ್ಷದ ಹಿರಿಯ ಮುಖಂಡರು, ಯುವಜನರು, ರೈತರು, ವೃತ್ತಿಪರರು ಹಾಗೂ ವಿವಿಧ ಸಮುದಾಯಗಳ ಸದಸ್ಯರೊಂದಿಗೆ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ ಎಂದು ಪಕ್ಷದ ಮುಖಂಡರು ತಿಳಿಸಿದ್ದಾರೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರು ಸೂರತ್ ನಗರದ ಉಡ್ನಾ ಪ್ರದೇಶದಲ್ಲಿರುವಂತಹ ಬಿಜೆಪಿಯ ಕಚೇರಿಯಲ್ಲಿ ಚಾರ್ಟೆಡ್ ಅಕೌಂಟೆಂಟ್ಗಳು ಮತ್ತು ಕಂಪನಿ ಕಾರ್ಯದರ್ಶಿಗಳೊಂದಿಗೆ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ. ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ಅಹಮದಾಬಾದ್ ನಗರದ ಥಲ್ತೇಜ್ ಪ್ರದೇಶದ ಘಡ್ಲೋಟಿಯಾ ವಿಧಾನಸಭಾ ಕ್ಷೇತ್ರದ 172ನೇ ಮತಗಟ್ಟೆಯಲ್ಲಿ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ. ಗುಜರಾತ್ನಾದ್ಯಂತ ಎಲ್ಲಾ ಮತಗಟ್ಟೆಗಳಲ್ಲಿ ಇದೇ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದ್ದು ಪಕ್ಷದ ಮುಖಂಡರು

0: ಚುನಾಯಿತ ಪ್ರತಿನಿಧಿಗಳು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಮನ್ ಕಿ ಬಾತ್ ಕಾರ್ಯಕ್ರಮವನ್ನ ಆಲಿಸಲಿದ್ದಾರೆ ಎಂದು ಪಕ್ಷದ ಮುಖಂಡರು ತಿಳಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದಂತಹ ಭೀಕರ ದಿಢಿ ಪ್ರವಾಹದ ಸಂದರ್ಭದಲ್ಲಿ ಮೃತಪಟ್ಟವರ ಸಂಖ್ಯೆ 675ಕ್ಕೆ ಏರಿಕೆಯಾಗಿದ್ದು, ಪ್ರಕೃತಿ ವಿಕೋಪ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಮತ್ತು ಶೋಧ ಕಾರ್ಯಾಚರಣೆಗಳು ತೀವ್ರಗತಿಯಲ್ಲಿ ಮುಂದುವರೆದಿವೆ. ಈ ಪ್ರದೇಶದಲ್ಲಿ ಮತ್ತೆ ಮಳೆಯಾಗುತ್ತಿರುವುದು ಹಾಗೂ ಮತ್ತಷ್ಟು ಪ್ರವಾಹ ಎದುರಾಗುವ ಭೀತಿ ಸೃಷ್ಟಿಯಾಗಿರುವುದು ರಕ್ಷಣಾ ಕಾರ್ಯಕ್ಕೆ ಸವಾಲಾಗಿ ಪರಿಣಮಿಸಿದೆ. ಪ್ರಸ್ತುತ ಕನಿಷ್ಠ 320 ವಿದೇಶಿ ಪ್ರಜೆಗಳು ಸೇರಿದಂತೆ ಸುಮಾರು 2,400 ಜನರು ಇನ್ನೂ ಕೂಡ ಕಾಣೆಯಾಗಿದ್ದಾರೆ. ಪ್ರವಾಹ ಪರಿಸ್ಥಿತಿಯ ನಡುವೆಯೂ ಸಂಪರ್ಕ ಕಳೆದುಕೊಂಡಿದ್ದಂತಹ 261 ವಿದೇಶಿ ಪ್ರವಾಸಿಗರು ಸೇರಿದಂತೆ ಒಟ್ಟು 4,400ಕ್ಕೂ ಹೆಚ್ಚು ಜನರನ್ನು ರಕ್ಷಣಾ ಪಡೆಗಳು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿವೆ. ನೇಪಾಳ ಪೊಲೀಸರ ಅಧಿಕೃತ ವರದಿಯ ಪ್ರಕಾರ ಒಟ್ಟು 8 ಜಿಲ್ಲೆಗಳಿಂದ ಇದುವರೆಗೆ 675 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಇವುಗಳಲ್ಲಿ ಚಿತ್ವಾನ್, ಪೂರ್ವ ನವಲಪರಾಸಿ ಹಾಗೂ ಪಶ್ಚಿಮ ನವಲಪರಾಸಿ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಸಾವು ನೋವುಗಳು ಸಂಭವಿಸಿವೆ. ದುರಂತ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಕ್ಕಾಗಿ 15,000ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದ್ದು, ನೆರವು ಅಗತ್ಯವಿರುವಂತಹ ದುರ್ಗಮ ಪ್ರದೇಶಗಳಿಗೆ ಹೆಲಿಕಾಪ್ಟರ್ಗಳ ಮೂಲಕ ನಿರಂತರ ಕಾರ್ಯಾಚರಣೆ ನಡೆಸಿ ಜನರನ್ನು ತೆರವುಗೊಳಿಸಲಾಗುತ್ತಿದೆ ಮತ್ತು ಅಗತ್ಯ ಪರಿಹಾರಗಳ ತಲುಪಿಸಲಾಗುತ್ತಿದೆ. ನೇಪಾಳ ಪ್ರವಾಹ ದುರಂತದ ನಂತರ ಇದುವರೆಗೆ 108 ಭಾರತೀಯ ಪ್ರಜೆಗಳನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ಈ ಹಿಂದೆ ಸಂಪರ್ಕಕ್ಕೆ ಸಿಗದೇ ಇದ್ದಂತಹ ಸುಮಾರು 50 ಭಾರತೀಯ ಪ್ರಜೆಗಳೊಂದಿಗೆ ಮತ್ತೆ ಸಂಪರ್ಕವನ್ನು ಸಾಧಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ವರದಿಗಳ ಪ್ರಕಾರ 275 ಭಾರತೀಯ ಪ್ರಜೆಗಳು ಕಾಣೆಯಾಗಿದ್ದಾರೆ ಮತ್ತು ಇತರ ದೇಶಗಳ ಪೌರತ್ವ ಹೊಂದಿರುವಂತಹ ಸುಮಾರು 128 ಭಾರತೀಯ ಮೂಲದ ವ್ಯಕ್ತಿಗಳು ಕೂಡ ಪತ್ತೆಯಾಗಿಲ್ಲ. ಸ್ಥಳೀಯ ಸರ್ಕಾರಿ ಮೂಲಗಳ ಪ್ರಕಾರ ಕಳೆದ 2 ದಿನಗಳಲ್ಲಿ 598 ಭಾರತೀಯ ಪ್ರಜೆಗಳು ಚೀನಾದಿಂದ ನೇಪಾಳಕ್ಕೆ ಗಡಿದಾಟಿ ಬಂದಿದ್ದಾರೆ. ಇದೇ ವೇಳೆ ಚೀನಾದಿಂದ ಇನ್ನೂ ಹೊರಗಿಡಬೇಕಾಗಿರುವಂತಹ 900 ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದು, ಬೀಜಿಂಗ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಯು ಅವರೊಂದಿಗೆ ನೇರವಾಗಿ ಮತ್ತು ಸ್ಥಳೀಯ ಸರ್ಕಾರದ ಮೂಲಕ ನಿರಂತರ ಸಂಪರ್ಕದಲ್ಲಿದೆ. ಪ್ರಕೃತಿ ವಿಕೋಪಕ್ಕೆ ಸಿಲುಕಿರುವಂತಹ ನೇಪಾಳದ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳಿಗೆ ಸಂಪೂರ್ಣ ಬೆಂಬಲ ನೀಡಲು ಭಾರತ ಸರ್ಕಾರವು ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಸೇವೆಯನ್ನು ಒದಗಿಸಿದೆ. ಇದರ ಜೊತೆಗೆ ಭಾರತೀಯ ವಾಯುಪಡೆಯ ವಿಮಾನಗಳ ಮೂಲಕ ತುರ್ತು ಮಾನವೀಯ ನೆರವು ಮತ್ತು ಅಗತ್ಯ ಪರಿಹಾರ ಸಾಮಗ್ರಿಗಳನ್ನು ತಕ್ಷಣವೇ ನೇಪಾಳಕ್ಕೆ ರವಾನಿಸಲಾಗಿದೆ. ನಿನ್ನೆ 11 ಟನ್ ತೂಕದ ಪರಿಹಾರ ಸಾಮಗ್ರಿಗಳ ಜೊತೆಗೆ 4ನೇ C-130J ಹರ್ಕ್ಯುಲಸ್ ಸಾರಿಗೆ ವಿಮಾನವನ್ನು ಕಠ್ಮಂಡುವಿಗೆ ಕಳುಹಿಸಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಸಂಕಷ್ಟದಲ್ಲಿರುವಂತಹ ಪ್ರಜೆಗಳ ಸುರಕ್ಷತೆ ಮತ್ತು ನೆರೆ ಸಂತ್ರಸ್ತರಿಗೆ ಅಗತ್ಯ ಸಹಾಯ ತಲುಪಿಸಲು ಕೇಂದ್ರ ಸರ್ಕಾರವು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೂರು ದಿನಗಳ ಉತ್ತರ ಪ್ರದೇಶ ಪ್ರವಾಸದಲ್ಲಿರುವಂತಹ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದು ಲಕ್ನೋದಲ್ಲಿ ಪ್ರಧಾನಮಂತ್ರಿ ಸೇತು ಯೋಜನೆಯಡಿ ಆಯೋಜನೆ ಮಾಡಲಾಗಿರುವಂತಹ ಕೈಗಾರಿಕಾ ಸಮಾವೇಶವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಈ ಸಮಾವೇಶದಲ್ಲಿ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿವಿಧ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಮುನ್ನ ರಕ್ಷಣಾ ಸಚಿವರು ಪ್ರಧಾನಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ. ನಂತರ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಉಪಸ್ಥಿತಿಯಲ್ಲಿ ಲಕ್ನೋ ಕಂಟೋನ್ಮೆಂಟ್ ಪ್ರದೇಶದಲ್ಲಿ ಸುಮಾರು 101 ಕೋಟಿ ರೂಪಾಯಿ ಮೌಲ್ಯದ 12 ಪ್ರಮುಖ ಅಭಿವೃದ್ಧಿ ಯೋಜನೆಗಳಿಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ತಮ್ಮ ಪ್ರವಾಸದ 2ನೇ ದಿನವಾದ ನಿನ್ನೆ ರಕ್ಷಣಾ ಸಚಿವರು ಲಕ್ನೋದಲ್ಲಿ ಫ್ರಾಗ್ರೆನ್ಸ್ ಪಾರ್ಕ್ ಅನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದ ವೇಳೆ ಅವರು ಲಾಲಾ ಲಜಪತ್ ರಾಯ್ ಮತ್ತು ಶಹೀದ್ ಭಗತ್ ಸಿಂಗ್ ಅವರ ಪ್ರತಿಮೆಗಳನ್ನು ಅನಾವರಣಗೊಳಿಸುವುದರ ಜೊತೆಗೆ 4,313 ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಟಿ20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯ ಮೊದಲ ಪಂದ್ಯದಲ್ಲಿ ಭಾರತದ ಮಹಿಳಾ ತಂಡ ಥಾಯ್ಲೆಂಡ್ ವಿರುದ್ಧ ಅಭಿಯಾನ ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ಹರ್ಮನ್ಪ್ರೀತ್ ಕೌರ್ ಭಾರತ ತಂಡವನ್ನು ಮುನ್ನಡೆಸಲಿದ್ದು ಸ್ಮೃತಿ ಮಂದಾನಾ ಉಪನಾಯಕಿಯಾಗಿ ಇರಲಿದ್ದಾರೆ. ಗಾಯಗೊಂಡಿರುವ ಜೆಮಿಯಾ ರೋಡ್ರಿಗಸ್ ಬದಲಿಗೆ ಪ್ರತೀಕಾ ರಾವಲ್ ಅವರನ್ನು ತಂಡಕ್ಕೆ ಸೇರಿಸಿಕೊಳ್ಳಲಾಗಿದೆ. ಸಂಸತ್ತು ಕಾನೂನು ರೂಪಿಸುವವರೆಗೆ ಕಾಯ್ದೆ, ಡಿಜಿಟಲ್ ಬಂಧನದಂತಹ ನೂತನ ಮಾದರಿಯ ಸೈಬರ್ ವಂಚನೆಗಳನ್ನು ಭಾರತೀಯ ನ್ಯಾಯಾಂಗವು ಸ್ವಯಂ ಪ್ರೇರಿತವಾಗಿ ಗಮನಕ್ಕೆ ತೆಗೆದುಕೊಂಡು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಲಂಡನ್ನಲ್ಲಿ ನಡೆದಂತಹ 43ನೇ ಆರ್ಥಿಕ ಅಪರಾಧಗಳ ಕುರಿತ ಅಂತಾರಾಷ್ಟೀಯ ಸಮ್ಮೇಳನದ ಸಮಾರೋಪ ಭಾಷಣದಲ್ಲಿ ಮಾತನಾಡಿದ ಅವರು, ವಿಡಿಯೋ ಕರೆಗಳ ಮೂಲಕ ಪೊಲೀಸ್ ಅಥವಾ ನ್ಯಾಯಾಂಗ ಅಧಿಕಾರಿಗಳಿಗೆ ನಟಿಸಿ ವಂಚಿಸುವ ಪ್ರಕರಣಗಳ ತೀವ್ರತೆಯನ್ನು ಪರಿಶೀಲಿಸಲು ಸುಪ್ರೀಂಕೋರ್ಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಿದೆ ಎಂದು ತಿಳಿಸಿದ್ದಾರೆ. ಜೊತೆಗೆ ಇಂತಹ ಅಪರಾಧಿಗಳಿಗೆ ಪ್ರತ್ಯೇಕ ಶಿಕ್ಷಾ ನಿಯಮವನ್ನು ರೂಪಿಸುವ ಅಗತ್ಯವನ್ನು ಉನ್ನತ ನ್ಯಾಯಾಲಯ ಪ್ರತಿಪಾದಿಸಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: Rakshma Tattwa Radhana Singh Party Halu Abhimanyu Gautam Chakane T20 Asia Cup Cricket India Bharata Thailand Mukhamukhi ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ. ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ವಾರದ ಕಥೆ ನಮ್ಮ ಕೇಳುಗರ ಜೊತೆ. ವಿಶೇಷ ಕಾರ್ಯಕ್ರಮದಲ್ಲಿ ಮಾಜಿ ಕ್ರಿಕೆಟ್ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರ ಯಶೋಗಾಥೆ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ ನಾಗರಾಜು ಬೀಚಕನಹಳ್ಳಿರವರು.
1: ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.
2: ರೈಲ್ವೆಯಲ್ಲಿ ಟಿಟಿ ಆಗಿದ್ದ ಹುಡುಗ ಭಾರತದ ಕೂಲ್ ಕ್ಯಾಪ್ಟನ್ ಆದ ಕಥೆ ನಿಮ್ಮೊಂದಿಗೆ. ಮಹೇಂದ್ರ ಸಿಂಗ್ ಧೋನಿ ಹೆಸರು ಕೇಳಿದ ಕೂಡಲೇ ಕ್ರಿಕೆಟ್ ಪ್ರಿಯರ ಮುಖದಲ್ಲೊಂದು ಕಿರುನಗೆ ಮೂಡುತ್ತದೆ. ಆಟಗಾರನಾಗಿ, ತಂಡದ ನಾಯಕನಾಗಿ ಮಾತ್ರವಲ್ಲದೆ ಓರ್ವ ವ್ಯಕ್ತಿಯಾಗಿಯೂ ಜನರ ಮನಗೆದ್ದುದು ಅದಕ್ಕೆ ಕಾರಣ. ಆಟದ ರೀತಿಯಂತೆ ತನ್ನನ್ನು ತಾನು ಬದಲಾಯಿಸಿಕೊಂಡ ಸಾಮಾನ್ಯ ಆಟಗಾರನಲ್ಲ ಆತ. ಬದಲಾಗಿ ತನಗೆ ಬೇಕಾದಂತೆ ಆಟವನ್ನೇ ಪಳಗಿಸಿಕೊಂಡ ಕ್ರಿಕೆಟಿಗ. ಜಾರ್ಖಂಡ್ದಂತಹ ಹಿಂದುಳಿದ ರಾಜ್ಯದಿಂದ ಜಗತ್ತನ್ನೇ ಗೆಲ್ಲುವ ಕನಸನ್ನಿಟ್ಟುಕೊಂಡು ಬಂದ ಹುಡುಗ ಕ್ರಿಕೆಟ್ ತಂಡದಲ್ಲಿ ಸ್ಥಾನ ಪಡೆಯಲು ಬಹಳಷ್ಟು ಬೆವರು ಹರಿಸಿದಾತ. ಆದರೆ ಒಮ್ಮೆ ಅವಕಾಶ ಸಿಕ್ಕಿದ್ದೆ ತಡ ಎರಡೂ ಕೈಗಳಿಂದ ಅವಕಾಶವನ್ನು ಹೇಗೆ ಬಾಚಿಕೊಂಡನೆಂದರೆ ಆತನ ಸಾಧನೆ ಆತನ ಕನಸುಗಳನ್ನು ದಾಟಿ ಹೋಗಿದ್ದಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಟೆಸ್ಟ್, ಒಂಡೇ ಮತ್ತು 2020 ಈ ಮೂರು ವಿಧದ ಕ್ರಿಕೆಟ್ನಲ್ಲಿ ಭಾರತಕ್ಕೆ ಚಾಂಪಿಯನ್ಶಿಪ್ ಗಳಿಸಿಕೊಟ್ಟ ಸಾಧನೆ ಧೋನಿಯದು. ಬಿರ್ಸಾ ಮುಂಡಾ ನಂತರ ಜಾರ್ಖಂಡ್ ರಾಜ್ಯದ ಜನರ ಆರಾಧ್ಯ ದೈವವೆಂದರೆ ಅದು ಮಹೇಂದ್ರ ಸಿಂಗ್ ಧೋನಿ. 1981 ಜುಲೈ 7 ಬಿಹಾರದ ರಾಂಚಿಯಲ್ಲಿ ಜನಿಸಿದರು ಧೋನಿ. ಬಿಹಾರ ಎರಡು ರಾಜ್ಯಗಳಾಗಿ ವಿಭಾಗಿಸಲ್ಪಟ್ಟ ಮೇಲೆ ಈಗ ರಾಂಚಿ ಜಾರ್ಖಂಡ್ ರಾಜ್ಯದಲ್ಲಿದೆ. ಬಾಲ್ಯದಲ್ಲಿ ಬ್ಯಾಡ್ಮಿಂಟನ್ ಹಾಗೂ ಫುಟ್ಬಾಲ್ಗಳಲ್ಲಿ ಆಸಕ್ತಿ. ಫುಟ್ಬಾಲ್ನಲ್ಲಿ ಗೋಲ್ ಕೀಪರ್ ಆಗಿದ್ದರು ಧೋನಿ. ಅವರ ಫುಟ್ಬಾಲ್ ಕೋಚ್ ಧೋನಿಯವರನ್ನು ಕ್ರಿಕೆಟ್ ಆಡಲು ಪ್ರೋತ್ಸಾಹಿಸಿದರು. ಧೋನಿಯ ವಿಕೆಟ್ ಕೀಪಿಂಗ್ ಎಲ್ಲರ ಗಮನ ಸೆಳೆಯಿತು. ಕಮಾಂಡೋ ಕ್ರಿಕೆಟ್ ಕ್ಲಬ್ನ ವಿಕೆಟ್ ಕೀಪರ್ ಆದರು. 1997-98 16 ವರ್ಷದೊಳಗಿನ ವಿನು ಮಂಕಡ್ ಸರಣಿಗೆ ಆಯ್ಕೆಯಾದರು. ಅಲ್ಲಿ ಧೋನಿಯ ಬ್ಯಾಟ್ ಮಾತಾಡಿತು. ಓದು ಮತ್ತು ಆಟ ಎರಡನ್ನ ನಿಭಾಯಿಸುತ್ತಿದ್ದರು. ಈ ನಡುವೆ ರೈಲ್ವೆ ಇಲಾಖೆಯ ಕೆಲಸ ಕೂಡ ಪಡೆದು 2001-2003 ಮಿಡ್ನಾಪುರದಲ್ಲಿ ರೈಲ್ವೆ ಟಿಟಿ ಆಗಿ ಕೆಲಸ ನಿರ್ವಹಿಸಿದರು. ಅಲ್ಲಿಯೂ ತಮ್ಮ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವ ವ್ಯಕ್ತಿ ಎಂದು ಗುರುತಿಸಿಕೊಂಡಿದ್ದರು. ರೈಲ್ವೆಯಲ್ಲಿ ಕೆಲಸ ಮಾಡುತ್ತಲೇ ಧೋನಿ ಬಿಹಾರದ ಪರ ರಣಜಿ ಪಂದ್ಯಾವಳಿಗಳಿಗೂ ಆಯ್ಕೆಯಾದರು. ನಿಧಾನವಾಗಿ ಕ್ರಿಕೆಟ್ ಧೋನಿಯನ್ನು ಎಷ್ಟರ ಮಟ್ಟಿಗೆ ಆವರಿಸಿತೆಂದರೆ ಟಿಟಿ ಕೆಲಸ ಅವರಿಗೆ ಬೇಸರ ತರಿಸತೊಡಗಿತು. 2003 ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ತಮ್ಮನ್ನು ತಾವು ಕ್ರಿಕೆಟ್ನಲ್ಲಿ ತೊಡಗಿಸಿಕೊಂಡರು. ಬಂಗಾಳ ತಂಡದ ಮಾಜಿ ಕ್ಯಾಪ್ಟನ್ ಪ್ರಕಾಶ್ ಪಡ್ಡಾರ್ ಈ ಪುಟ್ಟ ಪಟ್ಟಣದ ಹುಡುಗನ ಪ್ರತಿಭೆಯನ್ನು ಗುರುತಿಸಿದರು. 2003 ಭಾರತದ ಎ ತಂಡಕ್ಕೆ ಆಯ್ಕೆಯಾಗಿ ಕೀನ್ಯಾದಲ್ಲಿ ಸರಣಿಯೊಂದನ್ನು ಆಡಿದರು. ಅಲ್ಲಿನ ಪ್ರದರ್ಶನ ರಾಷ್ಟೀಯ ತಂಡಕ್ಕೆ ಧೋನಿಗೆ ಜಾಗ ಸಿಗುವಂತೆ ಮಾಡಿತು. ಒಬ್ಬ ಒಳ್ಳೆಯ ವಿಕೆಟ್ ಕೀಪರ್ ಹಾಗೂ ಬ್ಯಾಟ್ಸ್ಮನ್ ಆಗಿ ಧೋನಿ 2004 ಬಾಂಗ್ಲಾ ವಿರುದ್ದ ಒಂದು ದಿನದ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯಾವಳಿಗೆ ಪಾದಾರ್ಪಣೆ ಮಾಡಿದರು. ಮೊದಲ ಪಂದ್ಯದಲ್ಲಿಯೇ ಶೂನ್ಯ ಸಂಪಾದನೆ. ಆದರೂ ಅದೃಷ್ಟವಶಾತ್ ಪಾಕಿಸ್ತಾನದ ವಿರುದ್ದದ ಒಂಡೇ ಸರಣಿಗೆ ಆಯ್ಕೆಯಾದರು. ಅಲ್ಲಿ 5ನೇ ಪಂದ್ಯದಲ್ಲಿ ಪ್ರತಿಕೂಲ ವಾತಾವರಣದಲ್ಲೂ ಶತಕ ಬಾರಿಸಿದ ಧೋನಿ ಭಾರತಕ್ಕೆ ಗೆಲುವು ತಂದುಕೊಟ್ಟರು. ವಿಕೆಟ್ ಕೀಪರ್ ಒಬ್ಬರು ಅಷ್ಟು ರನ್ ಮಾಡಿದ್ದು ಅದೇ ಮೊದಲು. 2005 ಜೈಪುರದ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂನಲ್ಲಿ ಶ್ರೀಲಂಕಾ 298 ಗಳಿಸಿತು. ಸಚಿನ್ ಬೇಗ ಔಟ್ ಆಗಿದ್ದರು. ಧೋನಿಯ ಪ್ರತಿಭೆ ನಂಬಲಸಾಧ್ಯವಾದ ಜಾದೂ ಮಾಡಿತು. 185 ಎದುರಿಸಿ 183 ಗಳಿಸಿದ ಧೋನಿ ಭಾರತಕ್ಕೆ ಗೆಲುವು ತಂದುಕೊಟ್ಟರು. ಅಲ್ಲಿಂದ ಮುಂದೆ ಧೋನಿ ನಡೆದಿದ್ದೇ ಹಾದಿಯಾಯಿತು. 2007 ನಾಯಕ ಪಟ್ಟವು ಒಲಿದು ಬಂತು. ಅದೇ ವರ್ಷ ಟಿ20 ಚಾಂಪಿಯನ್ಶಿಪ್ ಭಾರತದ ಮಡಿಲಿಗೆ ಬಿದ್ದಿತು. 2011 ಒನ್ ಡೇ ವಿಶ್ವಕಪ್. ಸುನಿಲ್ ಗವಾಸ್ಕರ್, ಕಪಿಲ್ ದೇವ್, ಅಜರುದ್ದೀನ್, ಗಂಗೂಲಿಯಂತಹ ಸಫಲ ನಾಯಕರ ಪಾಲಿಗೆ ಧೋನಿ ಕೂಡ ಸೇರಿದರು. ಕ್ರಿಕೆಟ್ ಅದೃಷ್ಟದ ಆಟವಲ್ಲ, ಪ್ರತಿಭೆ ಮತ್ತು ಪರಿಶ್ರಮದ ಆಟ ಎಂದು ಜಗತ್ತಿಗೆ ತೋರಿಸಿಕೊಟ್ಟವರು ಮಹೇಂದ್ರ ಸಿಂಗ್ ಧೋನಿ. ಸೋಲಿನ ದವಡೆಯಿಂದ ಗೆಲುವನ್ನು ಕಿತ್ತುಕೊಂಡು ಬರುವಂತಹ ಅದ್ಭುತ ಆಟಗಾರ ಮಹಿ. ಕ್ಯಾಪ್ಟನ್ ಕೂಲ್ ಆದ ಧೋನಿ ರಾಜೀವ್ ಗಾಂಧಿ ಖೇಲ್ರತ್ನ ಪ್ರಶಸ್ತಿ, ಪದ್ಮಶ್ರೀ, ಪದ್ಮಭೂಷಣ, ಗೌರವ ಡಾಕ್ಟರೇಟ್, ಗೌರವ ಲೆಫ್ಟಿನೆಂಟ್ ಕರ್ನಲ್ ಮುಂತಾದ ಗೌರವಗಳಿಂದ ಸನ್ಮಾನಿಸಲ್ಪಟ್ಟಿದ್ದಾರೆ. 2008ರಲ್ಲಿ ಐಸಿಸಿ ವರ್ಷದ ಕ್ರಿಕೆಟಿಗನಾದ ಮೊದಲ ಭಾರತೀಯ ಕ್ರಿಕೆಟಿಗ. ಶೋಯಬ್ ಅಖ್ತರ್ ಹೇಳುವಂತೆ ಭಯಕ್ಕೆ ಭಯ ಹುಟ್ಟಿಸುವ ಆಟಗಾರ ಧೋನಿ. ಅದಕ್ಕೆ ಕ್ರೀಡಾ ಪ್ರೇಮಿಗಳಿಗೆ ಧೋನಿ ಕ್ರೀಸ್ನಲ್ಲಿದ್ದರೆ ಭಯದ ಮಾತೇ ಇರಲಿಲ್ಲ. ಯಾರ್ಕರ್ ಬಾಲಿಗೆ ಸಿಕ್ಸ್ ಹೊಡೆಯುವ ತಾಕತ್ತು ಇರುವ ಆಟಗಾರ ಎಂದು ವಾಸಿಂ ಅಕ್ರಂ ಧೋನಿಯ ಬಗ್ಗೆ

0: ಮಾಡಲು ಬಿಡಲಿಲ್ಲ. ಕೂಗಿ ಅಬ್ಬರಿಸಿ ಗರ್ಜಿಸುವುದು ನಿಜವಾದ ಸಾಮರ್ಥ್ಯವಲ್ಲ, ಅದು ಸುಲಭ. ಆದರೆ ಕೂಗಾಡುವ ಪರಿಸ್ಥಿತಿಯಲ್ಲೂ ತಾಳ್ಮೆಯಿಂದ ಮೌನವಾಗಿ ಇರುವುದು ಸಾಮರ್ಥ್ಯ. ಕ್ಲಿಷ್ಟ ಸನ್ನಿವೇಶಗಳಲ್ಲಿ ಶಾಂತರಾಗಿ ಯೋಚಿಸುವಂತಿದ್ದರೆ ಮತ್ತು ಧನಾತ್ಮಕವಾಗಿದ್ದರೆ ಅದೇ ಒಳ್ಳೆಯ ಫಾರ್ಮ್ ಮತ್ತು ಅದೇ ಯಶಸ್ಸು ಎನ್ನುವ ಮಹಿಯ ಸ್ಥಿತ ಪ್ರಜ್ಞೆ ವಿಶೇಷವಾದದ್ದು. ಒಮ್ಮೆ ರಣಜಿ ಆಡುವಾಗ ಧೋನಿ ಆರೋಗ್ಯ ಹದಗೆಟ್ಟಿತು, ಕೈಗೆ ಪೆಟ್ಟು ಆಗಿತ್ತು. ಪಂದ್ಯಾವಳಿಯಿಂದ ಆತ ಹೊರಗೋಗಬೇಕಾಯಿತು. ಇಂಡಿಯಾ ಎ ತಂಡಕ್ಕೆ ಮಹಿ ಆಯ್ಕೆಯಾಗುವ ಅವಕಾಶವಿತ್ತು. ಈ ಗಾಯದಿಂದ ಆ ಅವಕಾಶ ತಪ್ಪಿ ಹೋಗುವ ಸಾಧ್ಯತೆ ಇತ್ತು. ಮಹಿ ಮನಸ್ಸಿಗೆ ಬೇಸರ ಮಾಡಿಕೊಳ್ಳಬಹುದೇನೋ ಎಂದು ಕೋಚ್ ಮಾತಾಡಿದಾಗ ಆತ ಇದಲ್ಲದಿದ್ದರೆ ಮತ್ತೊಂದು ಅವಕಾಶ ಬರುತ್ತದೆ, ಚಿಂತಿಸಬೇಡಿ ಎಂದು ಅವರಿಗೆ ಸಮಾಧಾನ ಹೇಳಿದ. ತಲೆಯಲ್ಲಿ ತಣ್ಣನೆಯ ಹಿಮಾಲಯನನ್ನೇ ಇಟ್ಟುಕೊಂಡವನೀತ. ಇದೇ ಸ್ವಭಾವದಿಂದಲೇ ಎಂತಹ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಮಹಿ ಎದೆಗುಂದುತ್ತಿರಲಿಲ್ಲ. ತಮ್ಮ ಭಯವನ್ನು ಗುರುತಿಸಿ ಅದು ಕೇವಲ ನಮ್ಮ ಯೋಚನೆಯಲ್ಲಿ ಇದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಅದನ್ನು ಮನಸ್ಸಿನಿಂದ ತೆಗೆದುಹಾಕುವುದು ಬಹುಮುಖ್ಯ ಎಂದು ಹೇಳುತ್ತಾರೆ. ಆಕ್ರಮಣಕಾರಿ ಸ್ವಭಾವದಿಂದ ಸಮಯ ಮತ್ತು ಶಕ್ತಿ ಎರಡೂ ವ್ಯರ್ಥವಾಗುತ್ತದೆ ಎಂಬುದನ್ನು ಅವರು ಬಲವಾಗಿ ನಂಬಿದ್ದರು. ಕೊನೆಯ ಓವರ್ನಲ್ಲಿ 15 ರನ್ ಬೇಕಿದ್ದರೆ ಒತ್ತಡ ಎದುರಾಳಿ ಬೌಲರ್ಗೆ ಹೊರತು ಧೋನಿಗಲ್ಲ ಎಂಬ ಇಯಾನ್ ಬಿಷಪ್ರ ಮಾತು ಮಹಿಯ ಸ್ವಭಾವಕ್ಕೆ ಹಿಡಿದ ಕೈಗನ್ನಡಿ ಮತ್ತು ಸಣ್ಣ ಮಟ್ಟದ ಯೋಚನೆಗಳಿಂದಲೂ ಅವರು ದೂರವೇ. ನಾಯಕ ಪಟ್ಟದಿಂದ ಕೆಳಗಿಳಿದರು ಕೊಹ್ಲಿಗೆ ಉಪಯುಕ್ತ ಸಲಹೆ ನೀಡುತ್ತಿದ್ದುದು ಇದಕ್ಕೆ ಉದಾಹರಣೆ. ಸರಳತೆ ಎಷ್ಟರ ಮಟ್ಟಿಗೆ ಎಂದರೆ ಏರ್ಪೋರ್ಟ್ನಲ್ಲಿಯೇ ಬ್ಯಾಗಿಗೆ ತಲೆ ಕೊಟ್ಟು ಮಲಗಲು ಸಿದ್ಧ. ನಿದ್ದೆ ಇಲ್ಲದೆ ಮಾರನೇ ದಿನದ ಪಂದ್ಯ ಹಾಳಾಗಬಾರದಷ್ಟೇ. ಜನರು ಏನು ಹೇಳುತ್ತಾರೆ ಎಂದು ಸದಾ ಯೋಚಿಸುವ ನಮಗೆ ಮಹಿಯ ನಡವಳಿಕೆಯೊಂದು ಪಾಠ. ಯಾವುದನ್ನು ಹಗುರವಾಗಿ ತೆಗೆದುಕೊಳ್ಳದಿರುವುದು ಧೋನಿಯ ಯಶಸ್ಸಿನ ಮತ್ತೊಂದು ಗುಟ್ಟು. ಅವರದ್ದು ವಿಶ್ವಕಪ್ ಫೈನಲ್ನಲ್ಲಿ ಆಡುವ ಗಂಭೀರತೆಯೇ ಸಾಧಾರಣ ಸ್ಥಳೀಯ ಪಂದ್ಯವಾಡುವಾಗಲೂ ಇರುತ್ತದೆ. ನೆಗೆಟಿವ್ ಯೋಚನೆಗಳಿಂದ ಸಂದೇಹ ಹುಟ್ಟಿ ಸಾಧನೆಗೆ ಅಡ್ಡಿಯಾಗುತ್ತದೆ. ತಪ್ಪನ್ನು ತಿದ್ದಿಕೊಳ್ಳಬೇಕೇ ವಿನಃ ಅದನ್ನೇ ದೊಡ್ಡ ಸಂಗತಿಯನ್ನಾಗಿಸಬಾರದು. ಒಳ್ಳೆಯದರ ಮೇಲೆ ನಮ್ಮ ತಾಕತ್ತಿನ ಮೇಲೆ ಗಮನ ಹರಿಸಬೇಕು ಎನ್ನುವುದು ಧೋನಿಯ ರೀತಿ. ಸುಮ್ಮನೆ ಆತ್ಮವಿಶ್ವಾಸವಿದ್ದ ಹಾಗೆ ನಟಿಸಿದರೆ ಆತ್ಮವಿಶ್ವಾಸ ಬರುವುದಿಲ್ಲ. ಒಂದು ಶಾಟ್ ಅನ್ನು 100 ಸಲ ಪ್ರಾಕ್ಟೀಸ್ ಮಾಡಿದರೆ ಆತ್ಮವಿಶ್ವಾಸ ಬಂದೇ ಬರುತ್ತದೆ. ಕಠಿಣ ಪರಿಶ್ರಮಕ್ಕೆ ಪರ್ಯಾಯವಾದುದು ಯಾವುದು ಇಲ್ಲ ಎಂಬುದು ಇತರ ಎಲ್ಲ ಚಾಂಪಿಯನ್ಶಿಪ್ಗಳ ಹಾಗೆ ಧೋನಿಯ ಯಶಸ್ಸಿನ ಓಪನ್ ಸೀಕ್ರೆಟ್. ತಮ್ಮನ್ನು ತಾವು ನಿರಂತರವಾಗಿ ಸುಧಾರಿಸಿಕೊಳ್ಳುವ ಮಹಿಯ ಸ್ವಭಾವಕ್ಕೆ ಒಂದು ಉತ್ತಮ ಉದಾಹರಣೆ ಹೆಲಿಕಾಪ್ಟರ್ ಶಾಟ್. ಜನರಿಗೆ ಇದು ಧೋನಿ ಸರಾಗವಾಗಿ ಹೊಡೆಯುವ ಶಾಟ್ನಂತೆ ತೋರುವುದರ ಹಿಂದೆ ಕಠಿಣ ಪರಿಶ್ರಮವಿದೆ. ದಿನವೂ ಸಮರ್ಪಣಾ ಮನೋಭಾವದ ಗಂಟೆ ಗಂಟಲೆಯ ಪ್ರಾಕ್ಟೀಸ್ ಮುಖ್ಯ ಹೊರತು ಪಂದ್ಯದಲ್ಲಿ ಆಡುವುದು ಒಂದು ಸಣ್ಣ ಭಾಗ ಅಷ್ಟೇ ಎನ್ನುತ್ತಾರೆ ಧೋನಿ. ತಂಡಕ್ಕಾಗಿ ಎಂತಹ ರಿಸ್ಕ್ ತೆಗೆದುಕೊಳ್ಳಲು ಧೋನಿ ಸಿದ್ಧ? 2006ರಲ್ಲಿ ಇಂಗ್ಲೆಂಡ್ ವಿರುದ್ಧದ ಜಮ್ಶೆಡ್ಪುರದ ಪಂದ್ಯದಲ್ಲಿ ಬೆನ್ನಿಗೆ ಐಸ್ ಬ್ಯಾಕ್ ಇಟ್ಟುಕೊಂಡು ಓಪನರ್ ಆಗಿ ಆಡಿ 96 ರನ್ ಗಳಿಸಿದ್ದನ್ನು ಶ್ರೀಲಂಕಾ ವಿರುದ್ಧದ 2011ರ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಬೆನ್ನು ನೋವಿನ ಜತೆಗೆ ಆಡಿ ಭಾರತಕ್ಕೆ ಗೆಲುವು ತಂದುಕೊಟ್ಟದ್ದನ್ನು ಮರೆಯಲಾದೀತೆ. ಭಾರತೀಯ ಕ್ರಿಕೆಟ್ಗೆ ಹೊಸ ರೋಚಕತೆ, ಶ್ರೀಮಂತಿಕೆ, ಗೌರವ ತಂದುಕೊಟ್ಟ ಹೀರೋ ಮಹೇಂದ್ರ ಸಿಂಗ್ ಧೋನಿ. ಧನ್ಯವಾದಗಳು.
1: ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.
2: ಪ್ರಿಯ ಕೇಳುಗರೆ, ಇದುವರೆಗೂ ವಾರದ ಕಥೆ ನಮ್ಮ ಕೇಳುಗರ ಜೊತೆ ವಿಶೇಷ ಕಾರ್ಯಕ್ರಮದಲ್ಲಿ ಮಾಜಿ ಕ್ರಿಕೆಟ್ ನಾಯಕ ಮಹೇಂದ್ರ ಸಿಂಗ್ ಧೋನಿ ರವರ ಯಶೋಗಾಥೆ ಕುರಿತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ ನಾಗರಾಜು ಬೀಚಕನಹಳ್ಳಿ ರವರು.

ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಅರಿವೇ ಗುರು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಅರಿವೇ ಗುರು ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆಗಾಗಿ 2026 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತುದಾರರಾದ ಶ್ರೀ ಹುಸೇನಪ್ಪ ನಾಯಕ್ರವರು.

ತರಗತಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ್ದು, ಅಂದರೆ ಆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ತರಗತಿ. ಈಗ ಪ್ರಚಲಿತ ಘಟನೆಗಳಂತ ಕೊಟ್ಟರೆ ಇಂದಿನ ತರಗತಿ ಬಹಳ ಇಂಪಾರ್ಟೆಂಟು, ಸರಿಯಾಗಿ ಗಮನಿಸಬೇಕು. ಗಡಿ ಭದ್ರತಾ ಪಡೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಗಡಿ ಭದ್ರತಾ ಪಡೆ ಅಂತ ಕೊಟ್ಟರೆ ಏನ, BSF ಓದಲ್, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಬಹಳ ಫೇಮಸ್, ಬಹಳ ಇಂಪಾರ್ಟೆಂಟ್. ಗಡಿ ಭದ್ರತಾ ಪಡೆಯು 1965 December 1 ಕೇಂದ್ರ ಗೃಹ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತಿದೆ. ಅಂದರೆ ನಮಗೆ BSF ಸ್ಥಾಪನೆ ಆಗಿದ್ದು 1965 December 1 ಯಾವುದೋ ನಮಗೆ ಇಲಾಖೆ ಅಂತ ಕೊಟ್ಟರೆ ಕೇಂದ್ರ ಗೃಹ ಇಲಾಖೆ, ಕೇಂದ್ರ ಗೃಹ ಸಚಿವಾಲಯ. ಹಾಂ ಸರಿ, ಇದರ ಪ್ರಧಾನ ಕಚೇರಿ ನವದೆಹಲಿಯಾಗೈತಿ, ಡೆಲ್ಲಿಯಾಗೈತಿ ಆಫೀಸು. ಸರಿ, ಆಮೇಲೆ ಗಡಿ ಭದ್ರತಾ ಪಡೆಯ ದೇಹವಾಕ್ಯ ನೋಡು, ಜೀವನ ಪರ್ಯಂತ ಕರ್ತವ್ಯ ನೋಡು, ಜೀವನ ಪರ್ಯಂತ ಕರ್ತವ್ಯ ಅಂತ ಹೆಂಗೈತೆ ನೋಡು, ಎಷ್ಟು ಸ್ಟ್ಯಾಂಡರ್ಡ್ ಐತೆವಲ್ಲಪ್ಪ. ಹಾಂ ಸರಿ, ಆಮೇಲೆ 2025 December 1 ಗಡಿ ಭದ್ರತಾ ಪಡೆಯ ಮಹಾನಿರ್ದೇಶಕರಾಗಿ ಪ್ರವೀಣ್ ಕುಮಾರ್, ಬಹಳ ಇಂಪಾರ್ಟೆಂಟ್, ಪ್ರವೀಣ್ ಕುಮಾರ್ ಅವರು ನೇಮಕವಾಗಿದ್ದಾರೆ. ಈಗ ನಮಗ BSF ನ ಮುಖ್ಯಸ್ಥರು ಯಾರಂತ ಬರೀ ಸಿಂಗಲ್ ಲೈನ್ ಓದದಲ್ಲ, ಆ BSF ಬಗ್ಗೆ ನೋಡ್ಕೊಂಡಿರ್ಬೇಕು ನೀವು. ಯಾವಾಗ ಸ್ಥಾಪನೆ ಆಗಿದೆ, ಅದ್ರದ್ದು ಆಫೀಸ್ ಎಲ್ಲೈತೆ, ಅದ್ರ ದೇಹವಾಕ್ಯ ಏನು. ಈಗ BSF ಸಂಬಂಧಪಟ್ಟಂತ ಮುಖ್ಯಸ್ಥರು ಇದಾರಲ್ಲಪ್ಪ, 2025 December 1 ಈ ಗಡಿ ಭದ್ರತಾ ಪಡೆಯ ಮಹಾನಿರ್ದೇಶಕರಾಗಿ ಪ್ರವೀಣ್ ಕುಮಾರ್ ಅವರು, ಪ್ರವೀಣ್ ಕುಮಾರ್ ಅವರು ಏನಂತ ಕೊಟ್ರೆ ಅಪಾಯಿಂಟ್ ಆಗ್ಯಾರ. ಸಿಂಗಲ್ BSF ಚೀಫ್ ಯಾರಂತ ಕೊಟ್ರೆ ಪ್ರವೀಣ್ ಕುಮಾರ್ ಅಂತ ಟಿಕ್ ಹಾಕ್ಬೇಕಾಗ್ತೀನಿ. ಒಂದ್ಸಲ ನೋಡ್ಕೇರಿ, ಬೇಕಾದ ಚೆಕ್ ಮಾಡ್ಕೇರಿ. 4 ಗುಣ ಸರಿ ಇದ್ದಿಲ್ಲ, ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವ್ಯಾವ ಸರಿ ಇದಾವ, ಒಂದು ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿ ಇದಾವ, 1, 2, 3 ಸರಿ ಇದಾವ, 1 ಸರಿ, 2 ಸರಿ, 3 ಸರಿ, 4 ಸರಿ, ಆಪ್ಷನ್ಸ್ ಡಿನೇ ಸರಿಯಾದ ಉತ್ತರ. ದೇಹವಾಕ್ಯ ನೋಡ್ರಿ, ಗಡಿ ಭದ್ರತಾ ಪಡೆ ದೇಹವಾಕ್ಯ, ಜೀವನ ಪರ್ಯಂತ ಕರ್ತವ್ಯ. ಕೆಲವೊಬ್ರು ದೇಹವಾಕ್ಯಗಳು ಇರ್ತಾವ, ಹೆಂಗಿರ್ತಾವೇಳ್ರಿ, ಜೀವನ ಪರ್ಯಂತ ಮಕ್ಕಳದು ಇಲ್ಲ, ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಸ್ಟಡಿ ಮಾಡ್ಬೇಕು ಬರೀ. ಜೀವನ ಪರ್ಯಂತ ಕರ್ತವ್ಯ ಟೈಪು, ಜೀವನ ಪರ್ಯಂತ ಅಲ್ಲ, ಒಂದು ಏಜ್ ಲಿಮಿಟ್ ತಾನೆ ಸ್ಟಡಿ ಮಾಡ್ಬೇಕು. ಬೆಳಗ್ಗೆ ಎದ್ದೇಳ್ಬೇಕಂದ್ರೆ ಎದ್ದೇಳ್ಬೇಕಪ್ಪ, 4 ಎದ್ದೇಳ್ಬೇಕಂದ್ರೆ 4 ಎದ್ದುಬಿಡು ಆಟೋಮೆಟಿಕ್ ಆಗಿ. ಅಲಾರಾಮ್ ಇಟ್ಕೊಂಡು ಟನ್ ಟನ್ ಟನ್ ಅಂತ ಹೊಡಿಸೋಣದಲ್ಲ, 4 5 ಮಾಡೋದು, 5 6 ಮಾಡೋದು, 6 7 ಮಾಡೋದು, ಟೈಮ್ ಆಗಿಬಿಡ್ತದ, ಟೈಮ್ ಇಲ್ಲ, ಭಾಳ ಟೈಮ್ ಕಡಿಮೆ ಐತೆ ನೋಡ್ರಿ. 41 ITBP ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್ ಪಡೆಗೆ, ITBP ಅಂದ್ರೆ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್, ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್ ಪಡೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಒಂದೊಂದ್ಸಲ ವಿಸ್ತಾರ ರೂಪ ಕೊಡ್ತಾನೆ, ITBP ವಿಸ್ತರಿಸಿ, BSF ವಿಸ್ತರಿಸಿ, CRPF ವಿಸ್ತರಿಸಿ, ಗೊತ್ತಿರಲಿ, ಇಂಪಾರ್ಟೆಂಟ್ ನೋಡ್ರಿ. ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್ ಪಡೆಯು 1962 October 24 ಕೇಂದ್ರ ಗೃಹ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತಿದೆ. ಅಂದ್ರೆ ITBP ಐತಲ್ಲಪ್ಪ, ಅದು 1962 October 24 ಸ್ಥಾಪನೆ ಆಗಿದೆ. ಅದ್ರದ್ದು ಇಲಾಖೆ ಕೊಟ್ರೆ ಕೇಂದ್ರ ಗೃಹ ಇಲಾಖೆ. ಸರಿ, ಇದರ ಪ್ರಧಾನ ಕಚೇರಿ ನವದೆಹಲಿ. ಸರಿ, ಆಮೇಲೆ ಇದು ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್ ಪಡೆಯ ದೇಹವಾಕ್ಯ ನೋಡ್ ನಮಗ, ಶೌರ್ಯ ದೃಢತ ಕರ್ಮನಿಷ್ಠ ಅಂತ ನೋಡ್ರಿ, ಹೆಂಗೈತೆ ಶೌರ್ಯ ದೃಢತ ಕರ್ಮನಿಷ್ಠ, ಯಾವ್ದ್ರ ದೇಹವಾಕ್ಯದು, ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್ ಪಡೆ, ITBP ಗೊತ್ತಿರ್ಬೇಕು, ಇದು ಕರೆಕ್ಟ್ ಐತೆ. ಆಮೇಲೆ 2026 January 15 ಇಲ್ಲ ಕರೆಂಟ್ ಅಫೇರ್ಸ್ ನಿಮಗೆ, 2026 January 15 ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್ ಪಡೆಯ ಮಹಾನಿರ್ದೇಶಕರಾಗಿ ಶತ್ರುಜಿತ್ ಸಿಂಗ್ ಕಪೂರ್ ನೋಡಿ, ಶತ್ರುಜಿತ್ ಸಿಂಗ್ ಕಪೂರ್ ಅವರು ನೇಮಕವಾಗಿದ್ದಾರೆ IPS ಆಫೀಸರ್. ಈಗ ನಿಮಗೆ ITBP ಐತಲ್ಲ, ITBP ಮುಖ್ಯಸ್ಥರು ಒಂದಿಸ್ ಬಿರದಾಗಿಲ್ಲ ಜೋಡಣೆದಾಗ, ಇಲ್ಲ BSF ನ ಮುಖ್ಯಸ್ಥರು. ಈಗ ನಮಗೆ ITBP ಅಂತ ಕೊಟ್ರೆ ಏನ, ಯಾರು ಅಂತ ಕೊಟ್ರೆ ಶತ್ರುಜಿತ್ ಸಿಂಗ್ ಕಪೂರ್ ನೆನ್ಪಿಡ್ಕೋಬೇಕು ನೀವು, ಹೆಂಗನ್ ಮಾಡಿ. ಸರಿ, ಒಂದು ಚೆಕ್ ಮಾಡ್ಕೆ, ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವ್ಯಾವ ಸರಿ ಇದಾವ, 1 ಸರಿಯಾಗಿದೆ, 2 ಸರಿಯಾಗದ, 1 ಸರಿ, 2 ಸರಿ, 3 ಸರಿ, ಆಮೇಲೆ 1, 2, 3, 4 ಸರಿ, ಆಪ್ಷನ್ಸ್ ಡಿ ಯಾವ್ದಲ್ಲ, ಮತ್ತೆ ಯಾವ್ದೊಂದು ಮಿಸ್ಟೇಕ್ ಇದ್ರೆ ಹೇಳ್ರಿ ಸರಿಪಡಿಸಮ್ಮ ಅಂತ. ಬಟ್ ನೀವೇನು ತಿಳ್ಕೊಬೇಕಂತ ಕೊಟ್ರೆ ಏನ, ಈ ITBP ಮಹಾನಿರ್ದೇಶಕರಿದಾರಲ್ಲಪ್ಪ ಮುಖ್ಯಸ್ಥರು, ಶ್ರೀ ಶತ್ರುಜಿತ್ ಸಿಂಗ್ ಕಪೂರ್ ಗೊತ್ತಿರ್ಬೇಕು, ಇಂಪಾರ್ಟೆಂಟ್. ನೆಕ್ಸ್ಟ್ ಈಗ 47 ಪ್ರಶ್ನೆ, ಬಹಳ ಸಿಂಪಲ್ ಪ್ರಶ್ನೆ, ನೇಮಕಾತಿಗಳ ಬಗ್ಗೆ ಎಲ್ಲ ಮುಗಿಸ್ಬಿಡಮ್ಮ ಅಂತ, ಕ್ಲೋಸ್. ನೇಮಕಾತಿಗಳು, ನ್ಯಾಯಮೂರ್ತಿ ಲಿಸಾ ಗಿಲ್ ನೋಡಿ ಹೆಂಗಿದೆ ಸರ್, ನ್ಯಾಯಮೂರ್ತಿ ಲಿಸಾ ಗಿಲ್ ಅವರು ಯಾವ ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ನೇಮಕವಾಗಿದ್ದಾರೆ? ಸುದ್ದಿಲ್ಲ ಅಂದ್ರೆ ನಮಗೆ ಮಹಾರಾಷ್ಟ್ರ ಹೈಕೋರ್ಟು, ಆಂಧ್ರಪ್ರದೇಶ ಹೈಕೋರ್ಟು, ಪಶ್ಚಿಮ ಬಂಗಾಳ ಹೈಕೋರ್ಟು, ಮಧ್ಯಪ್ರದೇಶ ಹೈಕೋರ್ಟ್, ಆಂಧ್ರಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ನ್ಯಾಯಮೂರ್ತಿ ಲಿಸಾ ಗಿಲ್. ನೋಡ್ರಲ್ಲ ನಮಗೆ ಇಲ್ಲಿ ಏನೈತೆ ಅಂದ್ರೆ ಏನ ವಿಶೇಷತೆ, ಆಂಧ್ರಪ್ರದೇಶ ಹೈಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರಾಗಿ ಲಿಸಾ ಗಿಲ್ ಅವರು ನೇಮಕವಾಗಿದ್ದಾರೆ. ಅಂದ್ರೆ ಆಂಧ್ರಪ್ರದೇಶ ಹೈಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರು, ಗಮನಿಸ್ಬೇಕು ಇಂಪಾರ್ಟೆಂಟ್. ಯಾರಂತ ಕೊಟ್ರೆ ನ್ಯಾಯಮೂರ್ತಿ ಲಿಸಾ ಗಿಲ್. ಯಾವನ್ನು ಮಿಸ್ ಆಗಿರ್ತಾವಲ್ಲ ಪ್ರಮುಖ ಅಂಶಗಳಂತ ಬರ್ತಾವ, ಮತ್ತೆ ಪ್ರಮುಖ ಅಂಶಗಳಲ್ಲಿ ಎಲ್ಲ ಬರ್ತಾವ, ಅದ್ರಾಗ ಎಲ್ಲ ಸೂಚ್ಯಾಂಕಗಳು ಬರ್ತಾವ, ನೇಮಕಾತಿಗಳು ಬರ್ತಾವ, ಎಲ್ಲ ಪ್ರಶಸ್ತಿಗಳು ಬರ್ತಾವ, ಪ್ರಮುಖ ನಿಧಾನಗಳು, ಪ್ರಮುಖ ಪುಸ್ತಕಗಳು, ಪ್ರಮುಖ ಸುದ್ದಿಯಲ್ಲಿರುವಂತಹ ಸ್ಥಳಗಳು, ಅಮೆರಿಕ ಇರಾನ್ ಇಸ್ರೇಲ್ ಯುದ್ಧಗಳು, ಬಾರ್ಡರ್ಗಳು, ಗಿಡಗಳು ಎಲ್ಲ ಬರ್ತಾವ ಅಲ್ಲಿ ಪ್ರಮುಖ ಅಂಶಗಳ, ಯಾವ ಬುಟ್ಟು ಇರ್ತಾವೆ ಅಳಿದು ಉಳಿದು ಎಲ್ಲ ಬರ್ತಾವ ಅಲ್ಲಿ. ಬಟ್ ಅಲ್ಲಿವರೆಗೆ ಪರ್ಫೆಕ್ಟ್ ಇರ್ಬೇಕು ನೀವು, ಅಲ್ಲಿ ಬರಲಾರ್ದು ಮಾತ್ರ ಬಂದಿರ್ತಾವಲ್ಲಿ, ಹೊಸ್ತಾಗಿ ಬಂದಿರ್ತಾವಲ್ಲ,
ನೋಡ್ರಿ ಇಂಪಾರ್ಟೆಂಟ್ ಇಲ್ಲಿ, ಲೆಫ್ಟಿನೆಂಟ್ ಜನರಲ್ ಸುಸಾನ್ ಕೊಯಿಲ್, ಸುಸಾನ್ ಕೊಯಿಲ್ ಯಾವ ದೇಶದ ಸೇನಾ ಮುಖ್ಯಸ್ಥರ ಹುದ್ದೆಗೆ ನೇಮಕವಾಗಿದ್ದಾರೆ? ಲೆಫ್ಟಿನೆಂಟ್ ಜನರಲ್ ಸುಸಾನ್ ಕೊಯಿಲ್ ಯಾವ ದೇಶದ ಸೇನಾ ಮುಖ್ಯಸ್ಥರು? ನೋಡ್ರಿ ನಮಗಿಲ್ಲಿ ಫ್ರಾನ್ಸ್, ಆಸ್ಟ್ರಿಯಾ, ಆಸ್ಟ್ರೇಲಿಯಾ, ಜಪಾನ್, ಆಸ್ಟ್ರೇಲಿಯಾ, ಆಸ್ಟ್ರೇಲಿಯಾ ದೇಶದ ಸೇನಾ ಮುಖ್ಯಸ್ಥರು ಮೊದಲ ಮಹಿಳೆ ಲೇಡೀಸ್, ಗಮನಿಸಬೇಕು ಇಂಪಾರ್ಟೆಂಟ್. ನಮಗಿಲ್ಲಿ ಲೆಫ್ಟಿನೆಂಟ್ ಜನರಲ್ ಸುಸಾನ್ ಕೊಯಿಲ್ ಯಾವ ದೇಶದ ಸೇನಾ ಮುಖ್ಯಸ್ಥರು ಅಂತ ಕೊಟ್ರೆ ಆಸ್ಟ್ರೇಲಿಯಾ. 44ನೇ ನೋಡ್ರಿ, ಡೆಲ್ಸಿ ರೋಡ್ರಿಗಸ್, ಏನ್ ಸರ್ ಹೆಸರು ಡೆಲ್ಸಿ ರೋಡ್ರಿಗಸ್? ಯಾವ ದೇಶದ ಹಂಗಾಮಿ ಅಧ್ಯಕ್ಷರು? ಬಾಂಗ್ಲಾದೇಶ, ಸ್ಪೇನ್, ವೆನಿಜುವೆಲಾ, ಕೊಲಂಬಿಯಾ, ವೆನಿಜುವೆಲಾ. ಅಮೆರಿಕದ ಅಧ್ಯಕ್ಷರು ಹೋಗಿ ಆ ವೆನಿಜುವೆಲಾ ದೇಶದ ಅಧ್ಯಕ್ಷರನ್ನ ಕರ್ಕೊಂಡು ಹೋದ್ರಲ್ಲಪ್ಪ, ಅಲ್ಲಿ ಇಮಿಡಿಯೇಟ್ಲಿ ಟಕ್ಕಂತ ಇವ್ರ ನೇಮಕ ಆದ್ರು ಡೆಲ್ಸಿ ರೋಡ್ರಿಗಸ್. ಬೇರೆಯವರು ಬಂದ್ರೆ ಚೇಂಜ್ ಮಾಡಮ್ಮ ಅಂತ, ಅದ್ರಾಗೇನೆ ಒಂದ್ಸಲ ಚೆಕ್ ಮಾಡ್ಕೇರಿ. ವೆನಿಜುವೆಲಾ, ವೆನಿಜುವೆಲಾ ದೇಶ ಬಹಳ ಇಂಪಾರ್ಟೆಂಟ್. ವೆನಿಜುವೆಲಾ ದೇಶದ ಸುತ್ತಮುತ್ತ ಇರುವಂತಹ ದೇಶಗಳು ಇರಾನ್ ದೇಶದ ಸುತ್ತಮುತ್ತ ಇರುವಂತಹ ದೇಶಗಳು, ಇಸ್ರೇಲ್, ಇಸ್ರೇಲ್ ದೇಶದ ಸುತ್ತಮುತ್ತ ಇರುವಂತಹ ದೇಶಗಳು, ಅಮೆರಿಕ ದೇಶ ಈ ಯುದ್ಧದಲ್ಲಿ ಏನನ್ನು ಮಾಡಿರಲ್ಲ, ಯಾವ್ದನ್ನು ಕಾರ್ಯಾಚರಣೆ ಹೆಸರುಗಳು ಅವೆಲ್ಲ ನೋಡ್ಕೊಂಡಿರ್ಬೇಕು ನೀವು. ವೆನಿಜುವೆಲಾಗೂ ಬಹಳ ಇಂಪಾರ್ಟೆಂಟ್. 2026 ಫೆಬ್ರವರಿ 17ರಂದು ಯಾವ ದೇಶದ ಪ್ರಧಾನಮಂತ್ರಿಯಾಗಿ ತಾರಿಕ್ ರೆಹಮಾನ್, ಹೆಸರು ನೋಡಿ, ತಾರಿಕ್ ರೆಹಮಾನ್ ರವರು ಪ್ರಮಾಣ ವಚನ ಸ್ವೀಕರಿಸಿದರು? ಬಾಂಗ್ಲಾದೇಶ, ನೇಪಾಳ, ಪಾಕಿಸ್ತಾನ, ಅಫ್ಘಾನಿಸ್ತಾನ. ಬಾಂಗ್ಲಾದೇಶ, ತಾರಿಕ್ ರೆಹಮಾನ್ ಯಾವ ದೇಶದ ಪ್ರಧಾನಮಂತ್ರಿ? ಬಾಂಗ್ಲಾದೇಶ. ನೋಡ್ರಿ ನಮಗ 2026 ಫೆಬ್ರವರಿ 17ರಂದು ಬಾಂಗ್ಲಾದೇಶದ ಪ್ರಧಾನಮಂತ್ರಿಯಾಗಿ BNP ಮುಖ್ಯಸ್ಥರಾದ ತಾರಿಕ್ ರೆಹಮಾನ್ ರವರು, ಬಾಂಗ್ಲಾದೇಶ ನ್ಯಾಷನಲ್ ಪಾರ್ಟಿ ಇರಬೇಕಿದು, ಮುಖ್ಯಸ್ಥರಾದ ತಾರಿಕ್ ರೆಹಮಾನ್ ರವರು ಪ್ರಮಾಣ ವಚನ ಸ್ವೀಕರಿಸಿದರು. ಈ ಸಮಾರಂಭದಲ್ಲಿ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರು ಭಾಗಿಯಾಗಿದ್ದರು. ಗಮನಿಸಬೇಕಿಲ್ಲಿ ಬಾಂಗ್ಲಾದೇಶದಲ್ಲಿ ಹೊಸ ಪ್ರಧಾನಮಂತ್ರಿಗಳು ಬಂದರು ಯಾವಾಗ, ಫೆಬ್ರವರಿ 17ಕ್ಕ 2026ಕ್ಕ ಪ್ರಮಾಣ ವಚನ ಕಾರ್ಯಕ್ರಮ ಇತ್ತು. ನಮಗ BNP ಅಂತ ಪಕ್ಷ ಐತೆ, ಅಲ್ಲಿ ಮುಖ್ಯಸ್ಥರಾದ ತಾರಿಕ್ ರೆಹಮಾನ್, ತಾರಿಕ್ ರೆಹಮಾನ್ ರವರು ಬಾಂಗ್ಲಾದೇಶದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಏನು ಕಾರ್ಯಕ್ರಮ ಇತ್ತಲ್ಲ, ಆ ಕಾರ್ಯಕ್ರಮಕ್ಕೆ ನಮ್ಮ ದೇಶದಿಂದ ಲೋಕಸಭಾ ಸ್ಪೀಕರ್ ಅವರು ಹೋಗಿದ್ರು. ಯಾರು ಹೇಳ್ರಿ? ಓಂ ಬಿರ್ಲಾ. ಓಂ ಬಿರ್ಲಾರವರು ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಯಾರು ಹೋಗಿದ್ರಂತ ಕೇಳಿದ್ರಿಗೆ ಓಂ ಬಿರ್ಲಾ ಅಂತ ನೀವು ಟಿಕ್ ಮಾಡಬೇಕಾಗ್ತದೆ, ಗೊತ್ತಿರಲಿ, ಬಹಳ ಇಂಪಾರ್ಟೆಂಟ್ ಐತೆ, ಕರೆಕ್ಟ್ ಆಗಿ ಗಮನಿಸ್ರಿ. ಈಗ ನಿಮಗೆ ಲೋಕಸಭಾ ಸ್ಪೀಕರ್ ಯಾರಂತ ಕೊಟ್ರೆ ಓಂ ಬಿರ್ಲಾ. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ ಇಲ್ಲಿ, ಜೋಷ್ ಆಂಟೋನಿಯೋ ಕ್ಯಾಸ್ಟ್ರೋ ರಿಸ್ಟ್ ಅವರು, ನೋಡಿ ಹೆಸರು ಹೆಂಗೈತೆ, ಜೋಷ್ ಆಂಟೋನಿಯೋ ಕ್ಯಾಸ್ಟ್ರೋ ರಿಸ್ಟ್, ಏನ್ ಸರ್ ಹೆಸರು ಇದು? ಅಂದ್ರಿಂದ ಗಡಿ ಬರೀ ಜೋಶ್ ಅಂತ ಹೇಳಿ ನೆನ್ಬಿಟ್ಟಿದ್ರೆ ಕೆಲಸ ಆಗೋದಲ್ಲ ಅದು, ಒಂದ್ಸಲ ನೋಡಿಕೆ ಅಷ್ಟೇ. ಜೋಶ್ ಆಂಟೋನಿಯೋ ಕ್ಯಾಸ್ಟ್ರೋ ರಿಸ್ಟ್ ರವರು ಚಿಲಿ ದೇಶದ ಅಧ್ಯಕ್ಷರು, ಕ್ಯೂಬಾ ದೇಶದ ಅಧ್ಯಕ್ಷರು, ಸ್ಪೇನ್ ದೇಶದ ಅಧ್ಯಕ್ಷರು, ಇರಾನ್ ದೇಶದ ಅಧ್ಯಕ್ಷರು, ಚಿಲಿ ದೇಶದ ಅಧ್ಯಕ್ಷರು. ಚಿಲಿ, ಚಿಲಿ ಅಂತ ದೇಶ ಐತೆ, ಚಿಲಿ, ಚಿಲಿ ಅಂತ ದೇಶ ಐತೆ, ಆ ದೇಶದ ಅಧ್ಯಕ್ಷರವರು. ರೀಸೆಂಟ್ ಆಗಿ ಐಎಸ್ ಸುದ್ದಿಲ್ಲ ಇದಾರೆ, ಅದಕ್ಕೂ ನಿಮ್ಗೆ ಗೊತ್ತಿರ್ಬೇಕು ಇಂಪಾರ್ಟೆಂಟು. ಮತ್ತೆ ಆಮೇಲೆ 2026 ಫೆಬ್ರವರಿ 26ರಂದು ರಾಬ್ ಜಟ್ಟನ್ ರಾಬ್ ಜಟ್ಟನ್ ರವರು ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು? ನೆದರ್ಲ್ಯಾಂಡ್ಸ್, ಫ್ರಾನ್ಸ್, ಜಪಾನ್, ಪೋರ್ಚುಗಲ್. ನೆದರ್ಲ್ಯಾಂಡ್ಸ್ ರಾಬ್ ಜಟ್ಟನ್, ರಾಬ್ ಜಟ್ಟನ್ ಯಾವ ದೇಶದ ಪ್ರಧಾನಮಂತ್ರಿ? ನೆದರ್ಲ್ಯಾಂಡ್ಸ್ ರೀಸೆಂಟ್ ಆಗಿ ಜಾನ್ ಆಗ್ಯಾರ ಅಂತ ಕೊಟ್ಟ ತಕ್ಷಣ ಅಪಾಯಿಂಟ್ ಆಗಿಲ್ಲ ಯಾವ್ದಾನ ಒಂದು ಪ್ರಧಾನಮಂತ್ರಿ ಹುದ್ದೆ ಅದು, ಗಮನಿಸ್ಬೇಕು ಇಂಪಾರ್ಟೆಂಟ್. ನಿಮಗಿಂಗ್ ನೇರ ಪ್ರಶ್ನೆ ಅಲ್ಲ, 4 ದೇಶ ಕೊಟ್ಟಿರ್ತಾನೆ ಯಾವ ರೀಸೆಂಟ್ ಆಗಿ ಏನೋ ಹೊಸದಾಗಿ ಪ್ರೈಮ್ ಮಿನಿಸ್ಟರ್ ಚೇಂಜ್ ಆಗಿರ್ತಾರಲ್ಲ, ಗೊತ್ತಿರಲಿಲ್ಲ, ಇಲ್ಲ ರಿಂಗೂನ ಕೊಡೋ ಸಾಧ್ಯತೆ ಇರ್ತದೆ, ಏನು ದೊಡ್ಡದಲ್ಲ, ಬಹಳ ಇಂಪಾರ್ಟೆಂಟ್, ನೀಟಾಗಿ ಗಮನಿಸ್ರಿ. ನೆಕ್ಸ್ಟ್ ಆಮೇಲೆ ಪೆದ್ರೋ ಸ್ಯಾಂಚೆಸ್ ಅವರು ಯಾವ ದೇಶದ ಪ್ರಧಾನಮಂತ್ರಿ? ಪೆದ್ರೋ ಸ್ಯಾಂಚೆಸ್, ಸ್ಪೇನ್, ಫ್ರಾನ್ಸ್, ಜಪಾನ್, ಕೆನಡಾ, ಸ್ಪೇನ್, ಹೆಸರು ಹೇಗಿದೆ, ಪೆದ್ರೋ ಸ್ಯಾಂಚೆಸ್ ಇವರೆಲ್ಲ ಸುದ್ದಿಯಲ್ಲಿದ್ದಾರೆ, ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಈಗ ಮಾರ್ಕ್ ಕಾರ್ನಿಯರ್ ಅವರು ಯಾವ ದೇಶದ ಪ್ರಧಾನಮಂತ್ರಿ? ಜಪಾನ್, ಸ್ಪೇನ್, ಕೆನಡಾ, ಬ್ರಿಟನ್? ಕೆನಡಾ ದೇಶದ ಪ್ರಧಾನಮಂತ್ರಿ ಮಾರ್ಕ್ ಕಾರ್ನಿ. ಆಮೇಲೆ ನಮಗೆ ಮುಖ್ಯವಾಗಿ ಅಲೆಕ್ಸಾಂಡರ್ ಸ್ಟಬ್, ಏನ್ ಡಮ್ ಅಂತ ಅಲೆಕ್ಸಾಂಡರ್ ಸ್ಟಬ್ ಅವರು ಯಾವ ದೇಶದ ಅಧ್ಯಕ್ಷರು? ಇರಾನ್, ಇರಾಕ್, ಫಿನ್ಲ್ಯಾಂಡ್, ಗ್ರೀಕ್? ಫಿನ್ಲ್ಯಾಂಡ್, ಅಲೆಕ್ಸಾಂಡರ್ ಸ್ಟಬ್, ಅದು ಗಮನಿಸ್ರಿ. ಆಮೇಲೆ ರೀಸೆಂಟ್ ಆಗಿ ಮೊನ್ನೆ ಪೇಪರ್ ಮಜ್ ನೋಡ್ರಿ, ಮಿನ್ ಹ್ಯಾಂಗ್ ಹೈಂಗ್, ಏನ್ ಸರ್ ಹೆಸರು ಇದು ಅಂದ್ರೆ? ಮಿನ್ ಹ್ಯಾಂಗ್ ಹೈಂಗ್ ಅವರು ಯಾವ ದೇಶದ ಅಧ್ಯಕ್ಷರು? ಭೂತಾನ್, ಮ್ಯಾನ್ಮಾರ್, ಫಿನ್ಲ್ಯಾಂಡ್, ಗ್ರೀಕ್? ಮ್ಯಾನ್ಮಾರ್, ರೀಸೆಂಟ್ ಆಗಿ ಸುದ್ದಿಯಲ್ಲಿ ಇದ್ದಾರೆ, ಗೊತ್ತಿರಲಿ, ಇಂಪಾರ್ಟೆಂಟ್. ಆಮೇಲೆ ಮುಖ್ಯವಾಗಿ ನೋಡ್ರಿ, ಭೀಮ್ ಆಪ್ಗೆ ಧೋನಿ ರಾಯಭಾರಿ. ಭೀಮ್ ಆಪ್ ಬಹಳ ಫೇಮಸ್, ಬಹಳ ಇಂಪಾರ್ಟೆಂಟ್, ಕರೆಕ್ಟ್ ಆಗಿ ಗಮನಿಸ್ರಿ. ನೋಡ್ರಿ ಇಲ್ಲಿ 2026 ಮಾರ್ಚ್ 17ರಿಂದ ಮಹೇಂದ್ರ ಸಿಂಗ್ ಧೋನಿ ರವರನ್ನು ಭೀಮ್ ಅಂದ್ರೆ ನೋಡ್ರಿ, ಭೀಮ್ ಅಂದ್ರಗಿನ ಭಾರತ್ ಇಂಟರ್ಫೇಸ್ ಫಾರ್ ಮನಿ, ಅಲ್ಲಿ ಫಾರ್ ಮನಿ ಅಂತ ಐತೆ ನೋಡ್ರಿ, ಭಾರತ್ ಇಂಟರ್ಫೇಸ್ ಫಾರ್ ಮನಿ ಅಂದ್ರೆ ಭೀಮ್ ಆಪ್, ಅದ್ರ ವಿಸ್ತಾರ ರೂಪ ಕೊಟ್ಟಿದ್ದು ಒಂದ್ಸಲ
ಈ ಭೀಮ್ ಐತಲ್ಲ ಭೀಮ್ ವಿಸ್ತರಿಸಿ ಅಂತ ಕೊಟ್ಟಿದ್ದ. ಈ ಭೀಮ್ ಆಪ್ನ ರಾಯಭಾರಿ ಪಾವತಿ ಅಪ್ಲಿಕೇಶನ್ ನ ಬ್ರಾಂಡ್ ರಾಯಭಾರಿಯಾಗಿ ನೇಮಿಸಲಾಗಿದೆ ಮಹೇಂದ್ರ ಸಿಂಗ್ ಧೋನಿ. ಬಹಳ ಫೇಮಸ್, ಬಹಳ ಇಂಪಾರ್ಟೆಂಟ್, ಗೊತ್ತಿರಲಿ. ಇಲ್ಲಾಂದ್ರಗಿನ ಭೀಮ್ ಅದರದ್ದು ವಿಸ್ತರಿಸಿ ಭಾರತ್ ಇಂಟರ್ಫೇಸ್ ಫಾರ್ ಮನಿ ನೀಟ ನೋಡಿಕೆರಿ. ನೆಕ್ಸ್ಟ್ ಈಗ ಮತ್ತೆ ನೋಡಿ, ಉತ್ತರ ಕೊರಿಯಾ ದೇಶದ ಅಧ್ಯಕ್ಷರು ಉತ್ತರ ಕೊರಿಯಾ ಕಿಮ್ ಜಾಂಗ್ ಉನ್ ಹುಣ ಅಲ್ಲ, ಮತ್ತೆ ಕಿಮ್ ಜಾಂಗ್ ಉನ್. ನೋಡ್ರಿ, ಉತ್ತರ ಕೊರಿಯಾದಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಧ್ಯಕ್ಷರಾದ ಕಿಮ್ ಜಾಂಗ್ ಉನ್ ರವರು 99.93% ಮತಗಳನ್ನು ಪಡೆದು ಮತ್ತೊಮ್ಮೆ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಪೀಪಲ್ಸ್ ಅಸೆಂಬ್ಲಿಯ ಸದಸ್ಯರನ್ನು ಆಯ್ಕೆ ಮಾಡಲು 2016 ಮಾರ್ಚ್ 15 ಮತದಾನ ನಡೆಯಿತು. ಕಿಮ್ ಜಾಂಗ್ ಉನ್ ರವರ ವರ್ಕರ್ಸ್ ಪಾರ್ಟಿ ಆಫ್ ಕೊರಿಯಾ ಮತ್ತು ಅದರ ಮಿತ್ರ ಪಕ್ಷಗಳು 99.97% ಮತಗಳನ್ನು ಗಳಿಸಿ ಎಲ್ಲ ಸ್ಥಾನಗಳನ್ನು ಗೆದ್ದಿವೆ ಅಂತ. ನೋಡಿ, ಕಿಮ್ ಜಾಂಗ್ ಉನ್ ಬಹಳ ಸುದ್ದಿಯಲ್ಲಿರ್ತಾರೆ. ಯಾವ ದೇಶದ ಅಧ್ಯಕ್ಷರು? ಉತ್ತರ ಕೊರಿಯಾದ ಸರ್ವಾಧಿಕಾರಿ. ಬಹಳ ಇಂಪಾರ್ಟೆಂಟ್ ಅವ್ರದ್ದೆಲ್ಲ ಸ್ಟೋರಿಯನ್ನ ನೀವು ನೋಡಿಕೇರಬೇಕಾದ್ರೆ. ನೆಕ್ಸ್ಟ್ 52ನೇ ಪ್ರಶ್ನೆ, ಶ್ರೀ ಬಾಲೇಂದ್ರ ಶಾ ರವರು ಯಾವ ದೇಶದ ಪ್ರಧಾನಮಂತ್ರಿಯಾಗಿ ನೇಮಕವಾಗಿದ್ದಾರೆ? ಬಾಲೇಂದ್ರ ಶಾ ರೀಸೆಂಟ್ ಆಗಿ ನೇಪಾಳ, ಭೂತಾನ್, ಮಾಲ್ಡೀವ್ಸ್, ಬಾಂಗ್ಲಾದೇಶ. ಎಲ್ಲಿ? ನೇಪಾಳದ ಪ್ರೈಮ್ ಮಿನಿಸ್ಟರ್ ಅವರು ಶ್ರೀ ಬಾಲೇಂದ್ರ ಶಾ ರೀಸೆಂಟ್ ಆಗಿ. ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್ ಅಲ್ಲಿ, ನೇಪಾಳದ ಪ್ರಧಾನಮಂತ್ರಿ ಶ್ರೀ ಬಾಲೇಂದ್ರ ಶಾ 2026 ಮಾರ್ಚ್ 27 ರಾಷ್ಟ್ರೀಯ ಸ್ವತಂತ್ರ ಪಕ್ಷದ ಅಂದ್ರೆ RSP ನಾಯಕ ಬಾಲೇಂದ್ರ ಶಾ ಅವರು ನೇಪಾಳದ 47ನೇ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ನೇಪಾಳದ ಅಧ್ಯಕ್ಷರಾದ ರಾಮಚಂದ್ರ ಪೌಡೆಲ್ ರವರು ಪ್ರಮಾಣ ವಚನ ಬೋಧಿಸ್ತಾರೆ. ಅಂದ್ರೆ ನೇಪಾಳ ದೇಶದ ಪ್ರಧಾನಮಂತ್ರಿ ಶ್ರೀ ಬಾಲೇಂದ್ರ ಶಾ. ಗಮನಿಸ್ರಿ, ನೇಪಾಳದ ಅಧ್ಯಕ್ಷರು ಕೊಟ್ರೆ ರಾಮಚಂದ್ರ ಪೌಡೆಲ್. ಗೊತ್ತಿರಬೇಕೆಲ್ಲ ನಿಮ್ಗೆ, ಹೊಂದಿಸಿಬರೀರಿ ಜೋಡಣೆಗಳು ಇಲ್ಲ ನೇರ ಪ್ರಶ್ನೆ ಏನೋ ಒಂದು ಬರ್ತಿರ್ತಾವ ನೀಟಾಗಿ. ಅಂದ್ರೆ ನೀವು ಕರೆಂಟ್ ಅಫೇರ್ಸ್ ಅಂದ್ರೆಗಿನ ಸುಮ್ಮನೆ ಒಂದು ಇದು ಓದೋದಲ್ಲ. 6 ತಿಂಗಳ ಅಂತ ಕೊಟ್ಟರೆಗಿನ ಅದು ಬಹಳಷ್ಟು ಐತೆ. ಜನವರಿ ಟು ಜೂನ್ ಅಂತ ಕೊಟ್ರೆ ಅಷ್ಟು ಸುಲಭ ಮಾತಲ್ಲ. ಹೌದಲ್ಲ, ಮತ್ತೆ ಜನವರಿ ಟು ಜೂನ್ ಅಷ್ಟೇ ಓದಿರ ಕೆಲಸ ಆಗೋದಲ್ಲ. ಮತ್ತೆ 2025 ನಡೆದಿರ್ತಾವ ಕೆಲವೊಂದು ಇಂಪಾರ್ಟೆಂಟ್, ಇನ್ನು 2026 ಆಗಿರೋದಲ್ಲ. ಈಗ ಒಲಿಂಪಿಕ್ಸ್ ಗೇಮ್ಸ್ ಇದಾವ, 2024 ಮುಗಿದಾವ, ಇನ್ನೂ ಬಂದಿಲ್ಲ. ಅವೆಲ್ಲ ನೋಡ್ಕೋಬೇಕಾಗ್ತದೆ ಕರೆಕ್ಟ್ ಆಗಿ, ಮೇಲೆ ನೋಡ್ಕೊಂಡು ಕೆಲಸ ಆಗೋದಿಲ್ಲ. ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್, ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್, ಎಲ್ಲರಿಗೂ ಗೊತ್ತಾಗ್ಬಿಟ್ಟಾರೆ. ಅಮೆರಿಕದ ಉಪಾಧ್ಯಕ್ಷರು JD Vance ರೀಸೆಂಟ್ ಆಗಿ ಬಂದಿರಲ್ಲಪ್ಪ, ತಾಜ್ಮಹಲ್ಗೆ ಹೋಗಿದ್ರು. JD Vance ಅಮೆರಿಕದ ವೈಸ್ ಪ್ರೆಸಿಡೆಂಟ್ JD Vance. ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಷರೀಫ್ ಸುದ್ದಿಯಲ್ಲಿದ್ದಾರ. ಯಾಕಂದ್ರೆ ಇರಾನ್ ಮತ್ತೆ ಅಮೆರಿಕದ ಯುದ್ಧದ ಮಧ್ಯಸ್ಥಿಕೆ ಪಾಕಿಸ್ತಾನ, ಸುದ್ದಿಯಲ್ಲಿದ್ದಾರಲ್ಲ. ಪಾಕಿಸ್ತಾನಕ್ಕೆ ಇವರು ಹೋಗಿದ್ರಲ್ಲ, ಯಾರೇಳ್ರಿ? JD Vance. ಗೊತ್ತಿರಬೇಕಲ್ಲ. ಮತ್ತೆ ಆಮೇಲೆ ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಾಕಿರ್ ಕಾಲಿಬಾಫ್ ಇವ್ರು ಹೋಗಿದ್ರಲ್ಲ ಇದಕ್ಕೆ ಪಾಕಿಸ್ತಾನಿಗೆ, ಅಂದ್ರೆ ಏನೋ ಶಾಂತಿ ಒಪ್ಪಂದ ಮಾಡ್ಕೊಳಕ್ಕೆ. ಸುದ್ದಿಯಲ್ಲಿದ್ರು ಎಲ್ಲ ಅಮೆರಿಕದ ಅಧ್ಯಕ್ಷರು, ಉಪಾಧ್ಯಕ್ಷರು, ಮತ್ತೆ ಆಮೇಲೆ ಪಾಕಿಸ್ತಾನದ ಪ್ರಧಾನಮಂತ್ರಿ, ಇರಾನ್ ಸಂಸತ್ತಿನ ಸ್ಪೀಕರು. ಬಹಳ ಇಂಪಾರ್ಟೆಂಟ್, ಏನು ಮಧ್ಯಸ್ಥಿಕೆ ವಹಿಸಿದ್ದಲ್ಲ ಪಾಕಿಸ್ತಾನ, ಅದೆಲ್ಲ ನಿಮ್ಗೆ ಗೊತ್ತಿರಬೇಕು. ಇಂಪಾರ್ಟೆಂಟ್ 4 ಸರಿ ಇದಾವೆ, ಮೇಲಿನ ಎಷ್ಟು ಈ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿವೆ? ಕೇವಲ 1, ಕೇವಲ 2, ಕೇವಲ 3, ಮೇಲಿನ ಎಲ್ಲವು ಓಸೋ. ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್, ಲೆಬನಾನ್ಗೂ ಸುದ್ದಿಯಲ್ಲಿ ಐತಿ. ಲೆಬನಾನ್ ದೇಶದ ಅಧ್ಯಕ್ಷ ಸುದ್ದಿಯಲ್ಲಿ ಇದಾರ, ಗೊತ್ತಿರಬೇಕು. ನೋಡ್ರಿ, ಇಂಪಾರ್ಟೆಂಟ್, ಇಲ್ಲಿ ಬಹಳ ಕರೆಕ್ಟ್ ಆಗಿ ಗಮನಿಸ್ಬೇಕಿಲ್ಲ. ಲೆಬನಾನ್ ಅಧ್ಯಕ್ಷರು ಜೋಸೆಫ್ ಔನ್, ಕರೆಕ್ಟ್ ಆಗಿ ಗಮನಿಸ್ರಿ. ಆಮೇಲೆ ಇಸ್ರೇಲ್ನ ಪ್ರಧಾನಮಂತ್ರಿ ಬೆಂಜಾಮಿನ್ ನೇತನ್ಯಾಹು, ಇಸ್ರೇಲ್. ಕರೆಕ್ಟ್ ಆಗಿ ನೋಡ್ಕೋಬೇಕು, ಯಾಕಂದ್ರೆ ನಿಮ್ಗೆ ಎಕ್ಸಾಮ್ ನಲ್ಲಿ ಒಂದಿಸಿ ಬರೀರಿ ಜೋಡಣೆದಾಗಿನ ಬಂದ್ರಗಿನ ಇವೆಲ್ಲ ಹಾಕಿರ್ತಾರೆ. ಯಾವ್ದಾದ್ರು ದೇಶದ ಮುಖ್ಯಸ್ಥರು ಸುದ್ದಿಯಲ್ಲಿ ಇದಾರೆ ಅಂದ್ರೆ ಇವರೆಲ್ಲ ಇವರು. ಲೆಬನಾನ್ ಅಂತ ದೇಶ ಇದೆ, ಲೆಬನಾನ್ ಅದರ ಅಧ್ಯಕ್ಷರು ಜೋಸೆಫ್ ಔನ್, ಇಸ್ರೇಲ್ ಅಂದ್ರೆ ನಿಮ್ಗೆ ಗೊತ್ತೈತೆ ಬೆಂಜಮಿನ್ ನೇತನ್ಯಾಹು. ನೆಕ್ಸ್ಟ್ ನೋಡ್ರಿ, ಲೂಯಿಸ್ ಇನಾಸಿಯೋ ಲೂಲಾ ಡಾ ಸಿಲ್ವಾ. ಏನ್ ಸರ್ ಇದು ಅಂದ್ರೆ ಹಿಂದಗಡಿ, ಲೂಯಿಸ್ ಇನಾಸಿಯೋ ಲೂಲಾ ಡಾ ಸಿಲ್ವಾ ಅವರು ಯಾವ ದೇಶದ ಅಧ್ಯಕ್ಷರು? ಫಿನ್ಲ್ಯಾಂಡ್, ಸ್ಪೇನ್, ಬ್ರೆಜಿಲ್, ಬ್ರಿಟನ್. ಬ್ರೆಜಿಲ್ ದೇಶದ ಅಧ್ಯಕ್ಷರ ಹೆಸರೇನಂತ ಕೊಟ್ರಗಿನ ಲೂಯಿಸ್ ಇನಾಸಿಯೋ ಲೂಲಾ ಡಾ ಸಿಲ್ವಾ, ಗಮನಿಸ್ಬೇಕು ನೀವು. ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್, ಅವ್ ಸಿಂಗಲ್ ಲೈನ್ ಏನಿದಾವಲ್ಲ ಜೋಡಣೆದಾಗ ಬರ್ತಾವ, ಗಮನಿಸಿ ನಮಗೆ ನೋಡ್ರಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. 2025 ಜನವರಿ 1 ಯೋಜನಾ ಆಯೋಗದ ಬದಲಿಗೆ ನೀತಿ ಆಯೋಗವನ್ನು ಸ್ಥಾಪಿಸಲಾಗಿದೆ. ಸರಿ, ಯೋಜನಾ ಆಯೋಗ ಅಂತ ಇತ್ತು, ಅದನ್ನು ನೀತಿ ಆಯೋಗ ಮಾಡಿದ್ದಾವಾಗ 2015 ಜನವರಿ 1 ಇದು ಸರಿ. ನೀತಿ ಆಯೋಗದ ಪದನಿಮಿತ್ತ ಅಧ್ಯಕ್ಷರು ಮಾನ್ಯ ಪ್ರಧಾನಮಂತ್ರಿಗಳು. ಸರಿ, ನೀತಿ ಆಯೋಗದ ಅಧ್ಯಕ್ಷರು ಯಾವಾಗಲೂ ಯಾರಾಗಿರ್ತಾರೋ ಮಾನ್ಯ ಪ್ರಧಾನಮಂತ್ರಿಗಳು. ಸರಿ, ಆಮೇಲೆ ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಅಶೋಕ್ ಕುಮಾರ್ ಲಾಹಿರಿ ಅವರು ನೇಮಕವಾಗಿದ್ದಾರೆ. ನೀತಿ ಆಯೋಗ

0: ಉಪಾಧ್ಯಕ್ಷರು ಹೊಸದಾಗಿ ಯಾರು ಬಂದ್ರಂತ ಕೊಟ್ಟರೆ ಅಶೋಕ್ ಕುಮಾರ್ ಲಾಹಿರಿ, ಅಶೋಕ ಕುಮಾರ್ ಲಾಹಿರಿ ಸರಿ ಹೌದಲ್ಲ ಸರಿ. ಆಮೇಲೆ ನೀತಿ ಆಯೋಗದ ಸಿಇಒ ಆಗಿ ನಿಧಿ ಚಿಬ್ಬರ್ ಅವರು ಸೇವೆ ಸಲ್ಲಿಸುತ್ತಿದ್ದಾರೆ. ನೋಡಮ್ಮಗ, ಉಪಾಧ್ಯಕ್ಷರು ಕೊಟ್ಟರೆಗಿನ ಅಶೋಕ್ ಕುಮಾರ್ ಲಾಹಿರಿ, ಅಧ್ಯಕ್ಷರು ಕೊಟ್ಟರೆಗಿನ ಮಾನ್ಯ ಪ್ರಧಾನಮಂತ್ರಿಗಳು, ಮತ್ತೆ ಸಿಇಒ ಕೊಟ್ಟರೆಗಿನ ನಮಗ ಈ ಪ್ರೆಸೆಂಟ್ ಯಾರ ಅಂತ ಕೊಟ್ಟರೆಗಿನ ನಿಧಿ ಚಿಬ್ಬರ್. ಆ ಸುಬ್ರಹ್ಮಣ್ಯಂ ಅಂತಿದ್ರು ಅವ್ರು ಹೋದ್ರ ಅವ್ರು ಇವ್ರು ಹೆಚ್ಚುವರಿ ಜವಾಬ್ದಾರಿ ಕೊಟ್ಟಾರ, ಅದು ನಾ ಪ್ರಶ್ನೆ ಹಾಕಿದ್ದೀನಿ. ನೋಡಮ್ಮ ಅಂತ ಇದು 4ನೇದು ಗುಣ ಸರಿ ಐತೆ ಸರಿ ಐತಿಲ್ಲ. ಈ ಮೇಲಿನವುಗಳಲ್ಲಿ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ? ಒಂದು ಮಾತ್ರ ಸರಿಯಾಗಿದೆ, ಎರಡು ಮಾತ್ರ ಸರಿಯಾಗಿದೆ, ಒಂದು ಮತ್ತು ಎರಡು ಸರಿ ಇದಾವ, ಒಂದೇ ಸರಿ, ಎರಡನೇ ಸರಿ, ಮೂರನೇ ಸರಿ, ನಾಲ್ಕನೇ ಸರಿ, 4 ಆಪ್ಷನ್ಸ್ಗಳು ಸರಿ ಇದಾವೆ. 1, 2, 3, 4 ಸರಿ ನೋಡಿ. ಹಿಂಗೆ ನೋಡಿಕೊಬೇಕು ನೀವು, ಸುಣ್ಣವಲ್ಲ, ಸ್ಟೇಟ್ಮೆಂಟ್ ವೈಸ್ ಇರಬೇಕು, ಒಂದೇ ಸರಿ ಇರಬೇಕು, ಜೋಡಣೆ ಇರಬೇಕು, ನೇರ ಪ್ರಶ್ನೆ ಬಂದ್ರೆ ಬರಲಿ, ಅರ್ಥ ಮಾಡ್ಕೋಬೇಕು. ನೀವೇ ಓದ್ಬೇಕು ಜಾಸ್ತಿ ಜಾಸ್ತಿ ಓದ್ತಾನೆ ಇರ್ಬೇಕು ನೀವು. ನಾವು 1% ಹೇಳಿದ್ರೆ ನೀವು 99% ಓದ್ಬೇಕು ನೀವು. ನೋಡಿ ಇಲ್ಲಿ ನೀತಿ ಆಯೋಗದ ಉಪಾಧ್ಯಕ್ಷರು ಹೊಸದಾಗಿ, ಇವ್ರಿಗೆ ಪ್ರಸ್ತುತ ನೀತಿ ಆಯೋಗದ ಉಪಾಧ್ಯಕ್ಷರು ಯಾರು? ಪ್ರಸ್ತುತ ನೀತಿ ಆಯೋಗದ ಉಪಾಧ್ಯಕ್ಷರು ಡಾಕ್ಟರ್ ಅಶೋಕ್ ಕುಮಾರ್ ಲಾಹಿರಿ, ಸುಮನ್ ಕೆ ಬೇರಿ, ರಾಜೀವ್ ಕುಮಾರ್, ಅರವಿಂದ ಪನಾಗರಿಯ, ಅಶೋಕ್ ಕುಮಾರ್ ಲಾಹಿರಿ. ಇಂಥವೆಲ್ಲ ಅಪ್ಡೇಟ್ ಮಾಡ್ಕೋಬೇಕು ಅಷ್ಟೇ. ನೀತಿ ಆಯೋಗದ ಉಪಾಧ್ಯಕ್ಷರು ಡಾಕ್ಟರ್ ಅಶೋಕ್ ಕುಮಾರ್ ಲಾಹಿರಿ ನೋಡಿ. ಆಮೇಲೆ ಎಷ್ಟೀಗ ಪ್ರಸ್ತುತ ನೀತಿ ಆಯೋಗದ ಉಪಾಧ್ಯಕ್ಷರು ಡಾಕ್ಟರ್ ಅಶೋಕ್ ಕುಮಾರ್ ಲಾಹಿರಿ ನೋಡ್ಕೋಬೇಕು ಕರೆಕ್ಟಾಗಿ. ಯಾರನ್ನ ಚೇಂಜ್ ಆಗ್ಯಾರಂದ್ರೆ ಟಕ್ಕನ್ ಚೇಂಜ್ ಮಾಡ್ಕೋಬೇಕು ನೀವು. ಅಧ್ಯಕ್ಷರು ಯಾವಾಗಲೂ ಪ್ರಧಾನಮಂತ್ರಿಗಳು, ಸಿಇಒ ಅವರು ನಿಧಿ ಚಿಬ್ಬರ್ ಅಂತ ಇದ್ದಾರೆ ನೋಡ್ರಿ, ಇಂಪಾರ್ಟೆಂಟ್ ಇಲ್ಲಿ ಅದೇ ಗುಣ ಹಾಕಿವಿ. 2026 ಫೆಬ್ರವರಿ 24ರಂದು ನೀತಿ ಆಯೋಗದ ಸಿಇಒ ಆಗಿದ್ದ BVR ಸುಬ್ರಹ್ಮಣ್ಯಂ ರವರ ಅಧಿಕಾರಾವಧಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ನೀತಿ ಆಯೋಗದ ಸಿಇಒ ಆಗಿ ಹೆಚ್ಚುವರಿ ಜವಾಬ್ದಾರಿಯನ್ನು ಯಾರು ವಹಿಸಿಕೊಂಡಿದ್ದಾರೆ ಅಂತ ಇದೆ. ಅಂದ್ರೆ ನಮಗೆ 2026 ಫೆಬ್ರವರಿ 24ರಂದು ನೀತಿ ಆಯೋಗದ ಸಿಇಒ ಆಗಿದ್ದ ಇವರಿದ್ದ ರಿಟೈರ್ಡ್ ಇವರಾದ್ರು ಏನಂತ ಕೊಟ್ರೆ ಇವರು ಅಧಿಕಾರಾವಧಿ ಮುಗಿತಿರೋದು. BVR ಸುಬ್ರಹ್ಮಣ್ಯಂ ಅಧಿಕಾರಾವಧಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಈ ನೀತಿ ಆಯೋಗದ ಸಿಇಒ ಪೋಸ್ಟ್ ಖಾಲಿ ಐತಲ್ಲ, ಅದಕ್ಕೆ ಹೆಚ್ಚುವರಿ ಜವಾಬ್ದಾರಿ ಯಾರಿಗೆ ಕೊಟ್ಟರೆ ಅಂತ ಕೊಟ್ಟ ಇಲ್ಲಿ ನಮಗೆ BVR ಸುಬ್ರಹ್ಮಣ್ಯಂ, ನಿಧಿ ಚಿಬ್ಬರು, ಅಮಿತಾಬ್ ಕಾಂತು, ರಾಜೀವ್ ಕುಮಾರ್ ಅಂತ ಇದೆ. ಇಲ್ಲಿ ಉತ್ತರ ನಿಧಿ ಚಿಬ್ಬರ್, ಇವರು ಹೆಚ್ಚುವರಿ ಏನಂತ ಕೊಟ್ಟರೆ ಚಾರ್ಜ್ ತಗೊಂಡಾರ, ಅದಕ್ಕೂ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಈಗ 58ನೇ ಪ್ರಶ್ನೆ. ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಅಕ್ಕ ವಿಶ್ವ ಕನ್ನಡ ಸಮ್ಮೇಳನದ ರಾಯಭಾರಿ ಅಮೆರಿಕ ನಡೀತದ, ಅಕ್ಕ ವಿಶ್ವ ಕನ್ನಡ ಸಮ್ಮೇಳನದ ರಾಯಭಾರಿ ಈಗ ಸದ್ಯದಲ್ಲಿ ರಿಷಭ್ ಶೆಟ್ಟಿ ಅವರು ಸರಿ. ಚೀನಾಕ್ಕೆ ಭಾರತದ ರಾಯಭಾರಿ, ಚೀನಾ ದೇಶದಲ್ಲಿ ಭಾರತದ ರಾಯಭಾರಿ ವಿಕ್ರಮ್ ದೊರೆಸ್ವಾಮಿ ಸರಿ. ವರ್ಷದ ಪ್ಯಾರಾ ಆರ್ಚರ್ ಗೌರವ ಶೀತಲ್, ಶೀತಲ್ ಅವ್ರದ್ದು ಹೆಂಗೈತೆ ಪರಿಸ್ಥಿತಿ ನೋಡ್ರಿ, ಯಾ ನಮ್ಮನ್ನ ಅಚೀವ್ಮೆಂಟ್ ಮಾಡ್ಯಾರ. ನಿಮ್ಮ ಹತ್ರ ಎಲ್ಲ ಇದೆ, ಕೈ ಐತೆ, ಕಾಲ ಐತೆ, ಪೆನ್ನ ಇದಾವ, ಎಲ್ಲ ಇದಾವ, ಆದ್ರಿಗೂ ಮಕ್ಕಂಡಿರ್ತಾರೆ ಸದ್ಯ ತುಂಬೋದು ಕಣ್ಕೆಸೆ. ಇವ್ರದ್ದು ನೋಡ್ರಿ ಶೀತಲ್ ಅಂತ ಹೊಡೆದು ನೋಡ್ರಿ, ವರ್ಷದ ಪ್ಯಾರಾ ಆರ್ಚರ್ ಗೌರವ ಕೊಟ್ಟಾರ. ಇವ್ರದ್ದು ಸ್ಟೋರಿ ನೋಡ್ಕೋಬೇಕು, ಇನ್ಸ್ಪಿರೇಷನ್ ಆಗ್ತದ. ಸರಿ ಐತೆ. AI ಹೊಣೆಗಾರಿಕೆ ಸಮಿತಿ ಅದರ ಮುಖ್ಯಸ್ಥರು ಕ್ರಿಸ್ ಗೋಪಾಲಕೃಷ್ಣ ಅಂತ, ಇವ್ರಿಗೂ ಸರಿ ಎಲ್ಲ ಸರಿ, ಒಂದೇ ಸರಿ, ಎರಡನೇ ಸರಿ, ಮೂರನೇ ಸರಿ, ನಾಲ್ಕನೇ ಸರಿ, ಮೇಲಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿವೆ? ಕೇವಲ 1, ಕೇವಲ 2, ಕೇವಲ 3, ಮೇಲಿನಲ್ಲ ಓ ಸರಿ. ನೀವು ಸಲ ನೋಡ್ಕೋಬೇಕು. ಅಕ್ಕ ವಿಶ್ವ ಕನ್ನಡ ಸಮ್ಮೇಳನದ ರಾಯಭಾರಿ ರಿಷಭ್ ಶೆಟ್ಟಿ, ಚೀನಾಕ್ಕೆ ಭಾರತದ ರಾಯಭಾರಿ ವಿಕ್ರಮ್ ದೊರೆಸ್ವಾಮಿ, ಆಮೇಲೆ ಶೀತಲ್ ಅವರ ಬಗ್ಗೆ ಒಂದ್ಸಲ ನೋಡ್ಕೇರಿ, ನೋಡ್ಕೇರಿ ಹೆಂಗ ಬಹಳ ಏನಂತ ಕೊಟ್ಟರೆ ನಿಮ್ಮ ಮೇಲೆ ಪ್ರಭಾವ ಬೀರಬಹುದು. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ ಇಲ್ಲಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರಾಗಿ ಮಾಜಿ ಕಾನೂನು ಕಾರ್ಯದರ್ಶಿ ರಾಜ್ಕುಮಾರ್ ಗೋಯಲ್ ರವರು, ರಾಜ್ಕುಮಾರ್ ಗೋಯಲ್ ರವರು ನೇಮಕವಾಗಿದ್ದಾರೆ. ಇವರೊಂದಿಗೆ 8 ಆಯುಕ್ತರನ್ನು ನೇಮಿಸಲಾಗಿದೆ. ಗಮನಿಸಬೇಕು, ರಾಜ್ಕುಮಾರ್ ಗೋಯಲ್ ಬಹಳ ಫೇಮಸ್, ಬಹಳ ಇಂಪಾರ್ಟೆಂಟು. ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರು, ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರು ಯಾರು? ಮಾಜಿ ಕಾನೂನು ಕಾರ್ಯದರ್ಶಿ ರಾಜ್ಕುಮಾರ್ ಗೋಯಲ್ ಅವರು ಮುಖ್ಯ ಆಯುಕ್ತರು. ಅವ್ರ ಜೊತೆ ಇನ್ನೊಂದು 8 ಜನ ಆಯುಕ್ತರಾಗಿ ಅಪಾಯಿಂಟ್ ಆದರು ರೀಸೆಂಟ್ ಆಗಿ, ಅಂದ್ರೆ 2026ರಾಗ ಸರಿ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ನೇತೃತ್ವದ ಆಯ್ಕೆ ಸಮಿತಿಯು ಕೇಂದ್ರ ಮಾಹಿತಿ ಆಯೋಗದಲ್ಲಿ ಖಾಲಿ ಇದ್ದ ಹುದ್ದೆಗಳಿಗೆ ನೇಮಕಾತಿ ಮಾಡಿದೆ. ಈ ಆಯ್ಕೆ ಸಮಿತಿಯಲ್ಲಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಮತ್ತು ಲೋಕಸಭೆ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಇದ್ದರಂತ. ಅಂದ್ರೆ ಇಲ್ಲಿ ಗಮನಿಸಬೇಕಾದದ್ದೇನೆಂದ್ರೆ ಈ ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರು ಏನು ಅಪಾಯಿಂಟ್ ಆದ್ರಲ್ಲ ಯಾರು ಅವರು? ರಾಜ್ಕುಮಾರ್ ಗೋಯಲ್. ಇವ್ರನ್ನ ಆಯ್ಕೆ ಮಾಡಕ ಒಂದು ಸಮಿತಿ ಸಭೆ ಮಾಡಿದರು. ಆ ಸಮಿತಿಗೆ ಯಾರ್ಯಾರಿರ್ತಾರ? ಮಾನ್ಯ ಪ್ರಧಾನಮಂತ್ರಿಗಳು, ಆಮೇಲೆ ಮಾನ್ಯ ಗೃಹ ಸಚಿವರು, ಮಾನ್ಯ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು. ಸಮಿತಿಗೂ ಇಂಪಾರ್ಟೆಂಟ್, ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರನ್ನು ಮತ್ತು ಇತರ ಆಯುಕ್ತರನ್ನು ನೇಮಕ ಮಾಡಕ ಏನು ಸಭೆ ಸೇರ್ತದಲ್ಲಪ್ಪ ಒಂದು ಸಮಿತಿ, ಮಾನ್ಯ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡ್ತದಲ್ಲ, ಆ ಸಮಿತಿಗೆ ಯಾರ್ಯಾರಿರ್ತಾರೆ ಅಂತ ಕೊಟ್ರೆ ಪ್ರಧಾನಮಂತ್ರಿ, ಕೇಂದ್ರ ಗೃಹ ಸಚಿವರು, ಲೋಕಸಭೆಯ ವಿರೋಧ ಪಕ್ಷದ ನಾಯಕರು. ಅರ್ಥ ಆಯ್ತಾ? ಸರಿ ಐತೆ. ಆಮೇಲೆ ಮಾಹಿತಿ ಹಕ್ಕು ಕಾಯಿದೆ 2007 ಜಾರಿಯಾಗಿದೆ. 2007 ಎಲ್ಲಿ? 2005
1: ಅಲ್ಲ, ಆಯ್ತು ಸರಿ
0: ತಪ್ಪಾಯ್ತು. ಮೇಲೆ ನೀಡಿದ ಹೇಳಿಕೆಗಳಲ್ಲಿ ಯಾವ್ಯಾವ ಸರಿ ಇದಾವೆ? ಒಂದು ಮಾತ್ರ ಸರಿಯಾಗಿದೆ, ಎರಡು ಮಾತ್ರ ಸರಿಯಾಗಿದೆ, ಒಂದು ಮತ್ತೆ ಎರಡು ಸರಿ ಇದಾವೆ, ಒಂದೇ ಎರಡನೇ ಮೂರನೇ ಸರಿ, ಒಂದು ಮತ್ತೆ ಎರಡು ಸರಿ, ಮೂರನೇದಾಗ ತಪ್ಪು ಹೇಳ್ರಿ. 2007 ಅಲ್ಲ, 2005 ಅರ್ಥ ಆಯ್ತಿಲ್ಲ ನಿಮ್ಗೊಂದು ಪ್ರಶ್ನೆ, ಸಿಂಗಲ್ ಪ್ರಶ್ನೆ ಐತೆ ನೋಡ್ರಿ. ಆಮೇಲೆ ಮಾಹಿತಿ ಹಕ್ಕು ಕಾಯ್ದೆ 2005 ಆಮೇಲೆ ನೋಡ್ರಿ ಇಲ್ಲಿ ಬಂತು ನೋಡ್ರಿ. ಪ್ರಸ್ತುತ ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರು ಇವೆಲ್ಲ ಕೊಡ್ತಾನೆ ಗೊತ್ತಿರ್ಬೇಕು ನಿಮಗೆ. ರಾಜ್ಕುಮಾರ್ ಗೋಯಲ್, ಹೀರಾಲಾಲ್ ಸಮಾರಿಯಾ, ದೀಪಕ್ ಸಂಧು, ವಜಾಯತ್ ಅಬಿಬುಲ್ಲಾ. ಯಾರು ಹೇಳ್ರಿ? ರಾಜ್ಕುಮಾರ್ ಗೋಯಲ್ ಅವ್ರಿಗಿಂತ ಮುಂಚೆಗೆ ಇವರಿದ್ದರು, ಹೀರಾಲಾಲ್ ಸಮಾರಿಯಾ. ಇವರು ಮೊದಲ ಮಹಿಳೆ ಮುಖ್ಯ ಆಯುಕ್ತರಾದ ದೀಪಕ್ ಸಂಧು, ವಜಾಯತ್ ಅಬಿಬುಲ್ಲಾ ಫಸ್ಟ್ ಇದ್ರು. ಇವಾಗ ಪ್ರೆಸೆಂಟ್ ಇವ್ರ ಹೆಸರು ಗೊತ್ತಿರಲಿಲ್ಲ. ಪ್ರಸ್ತುತ ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರು, ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರು ಯಾರು? ರಾಜ್ಕುಮಾರ್ ಗೋಯಲ್. ನೆಕ್ಸ್ಟಿಗೆ ಅವ್ರ ಹೆಸರು ನೋಡ್ರಿ. ರಾಜ್ಕುಮಾರ್ ಗೋಯಲ್ರವರು 2025 ಡಿಸೆಂಬರ್ 15 ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ 2025 ಡಿಸೆಂಬರ್ 15. ನೀವು 2026 ನೋಡ್ರಿ, 2026 ಜನವರಿ ಟು ಜೂನ್ ಅಂದ್ರೆ ಅಂತೀಕರಿ, ಮತ್ತೆ ಇವ್ರು ಮಿಸ್ ಆಗೋದಲ್ಲ ನೋಡಿ. ಹಿಂಗೂ ಇರ್ತಾವ. ರಾಜ್ಕುಮಾರ್ ಗೋಯಲ್ ಅವರು ಬಹಳ ಇಂಪಾರ್ಟೆಂಟು, ಕೇಂದ್ರದ ಮುಖ್ಯ ಮಾಹಿತಿ ಆಯುಕ್ತರು. ನೆಕ್ಸ್ಟ್ ನೋಡ್ರಿ 61ನೇ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ನಿವೃತ್ತ ಐಎಎಸ್ ಅಧಿಕಾರಿ ಜಿ ಸತ್ಯವತಿ, ನೋಡಿ ಜಿ ಸತ್ಯವತಿರವರನ್ನು ಕರ್ನಾಟಕ ರಾಜ್ಯದ ಮುಖ್ಯ ಮಾಹಿತಿ ಆಯುಕ್ತರಾಗಿ ರಾಜ್ಯಪಾಲರು ನೇಮಕ ಮಾಡಿದ್ದಾರೆ. ಈ ನಿಮಗ ಕೇಂದ್ರದ ಮುಖ್ಯ ಮಾಹಿತಿ ಆಯುಕ್ತರು ಯಾರಂತ ಗೊತ್ತಾಯ್ತು? ರಾಜ್ಕುಮಾರ್ ಗೋಯಲ್ ರೀಸೆಂಟ್ ಆಗಿ ಅಪಾಯಿಂಟ್ ಆಗ್ಯಾರ. ಕರ್ನಾಟಕ ರಾಜ್ಯದ ಮುಖ್ಯ ಮಾಹಿತಿ ಆಯುಕ್ತರು ನೋಡ್ರಿ, ನಮ್ಗೆ ಇಂಪಾರ್ಟೆಂಟ್, ನಿವೃತ್ತ ಐಎಎಸ್ ಅಧಿಕಾರಿ ಜಿ ಸತ್ಯವತಿ ಅವ್ರನ್ನ ರೀಸೆಂಟ್ ಆಗಿ ಮೊನ್ನೆ ರಾಜ್ಯಪಾಲರು ನೇಮಕ ಮಾಡಿದರು ನೋಡ್ರಿ, ನಮಗೆ ಇಲ್ಲಿ ಒಂದೇ ಸರಿ ಐತೆ. ಆಮೇಲೆ ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರು 62 ವಯಸ್ಸಿನವರೆಗೆ ಅಥವಾ ಗರಿಷ್ಠ 5 ಅವಧಿಯವರೆಗೆ ಅಧಿಕಾರದಲ್ಲಿರುತ್ತಾರೆ ಅಂತ ಐತೆ. ಇದು 62 ಅಲ್ಲ, ಇದು 65 ಆಗ್ಬೇಕಾಯ್ತು, ಇದು 5 ಅಲ್ಲ, ಇದು 3 ಆಗ್ಬೇಕಾಯ್ತು, ಇದಕ್ಕೆ ಬಿ ತಪ್ಪಾಗ್ಯದ. ಆಮೇಲೆ ಕೇಂದ್ರ ಮಾಹಿತಿ ಹಕ್ಕು ಕಾಯ್ದೆ 2005 ಅಕ್ಟೋಬರ್ 12 ಜಾರಿಗೊಳಿಸಲಾಗಿದೆ, ಸರಿ ಐತಿ 2005 ಅಕ್ಟೋಬರ್ 12 ಸರಿ. ಆಮೇಲೆ ಕರ್ನಾಟಕವು 2006 ಮಾರ್ಚ್ 2 ರಾಜ್ಯ ಮಾಹಿತಿ ಆಯೋಗ ಸ್ಥಾಪಿಸಿತ್ತು ಅಂತ ಐತೆ. ಅಂದ್ರೆ ಕರ್ನಾಟಕದಲ್ಲಿ ರಾಜ್ಯ ಮಾಹಿತಿ ಆಯೋಗ ಐತಲ್ಲಪ್ಪ ಸ್ಥಾಪನೆ ಆಗಿದ್ದು 2006 ಮಾರ್ಚ್ 2. ಹಾ ಸರಿ ಐತಿ. ಅಂದ್ರೆ ಬಿ ಮಾತ್ರ ತಪ್ಪಾಗ್ಯದ. ಎ ಸರಿ, ಸಿ ಸರಿ, ಡಿ ಸರಿ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವ್ಯಾವ ಸರಿ ಇದಾವೆ? ಎ ಮತ್ತು ಬಿ ಮಾತ್ರ. ಎ ಮತ್ತು ಬಿ ಮಾತ್ರ ಬಿ ಇಲ್ಲ, ಇಲ್ಲ ಬಿ ಮತ್ತು ಸಿ ಮಾತ್ರ ಬಿ ಇಲ್ಲ, ಇಲ್ಲ. ಹೆಚ್ಚುವರಿ ಏನಂತ ಕೊಟ್ಟಾಗ ಇಲ್ಲಿ ಎ ಸಿ ಡಿ ಆಪ್ಷನ್ಸ್ ಡಿ, ಎ ಸಿ ಡಿ. ಬಿ ತಪ್ಪಾಗ್ಯದ, ಬಿ ತಪ್ಪಾಗಿದ್ದಿಲ್ಲ, ಎಲ್ಲಿ ತಪ್ಪಾಗ್ಯದ ನೋಡ್ರಿ. ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರು 65 ವಯಸ್ಸಿನವರೆಗೆ ಅಥವಾ ಗರಿಷ್ಠ 3 ಅವಧಿಯವರೆಗೆ ಅಧಿಕಾರದಲ್ಲಿರುತ್ತಾರೆ. ಇಲ್ಲಿ ಏನಾಗಿತ್ತು? ಇಲ್ಲಿ 62 ಆಗಿತ್ತು, 65 ಆಗಬೇಕಾಗಿತ್ತು, ಅಲ್ಲಿ 5 ಆಗಿತ್ತು, 3 ಆಗಬೇಕಾಗಿತ್ತು. ನೋಡಿ ಇನ್ನೊಂದು ಸಿಂಪಲ್ ಪ್ರಶ್ನೆ. ಪ್ರಸ್ತುತ ಕರ್ನಾಟಕ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರು ಸಿಂಗಲ್ ಹರ್ಷ ಗುಪ್ತಾ, ಪ್ರವೀಣ್ ಸಿನ್ಹಾ, ದೀಪಕ್ ಸಂಧು, ನಿವೃತ್ತ ಐಎಎಸ್ ಅಧಿಕಾರಿ ಜಿ ಸತ್ಯವತಿ. ನೋಡಿ ಇದು ಬಹಳ ಇಂಪಾರ್ಟೆಂಟ್, ಇಂಥವ್ರು ಕೇಳಿಲ್ಲ ಎಕ್ಸಾಮ್ನಾಗ. ಪ್ರಸ್ತುತ ಕರ್ನಾಟಕ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರು ನಿವೃತ್ತ ಐಎಎಸ್ ಅಧಿಕಾರಿ ಜಿ ಸತ್ಯವತಿ ಅವರು. ಸೆಂಟ್ರಲ್ನಾಗ ರಾಜ್ಕುಮಾರ್ ಗೋಯಲ್ 63, ಜಾನ್ ಟರ್ನಸ್ ಇವರು ಆಪಲ್ ಕಂಪನಿಯ ಸಿಇಒ, ಇನ್ಫೋಸಿಸ್ ಕಂಪನಿಯ ಸಿಇಒ, ವಿಪ್ರೋ ಕಂಪನಿಯ ಸಿಇಒ, ಮೈಕ್ರೋಸಾಫ್ಟ್ ಕಂಪನಿ ಸಿಇಒ ಅಂತ ಇದೆ. ಒಂದೇ ಆಪ್ಷನ್ ಸರಿ, ಆಪಲ್ ಕಂಪನಿ ಸೇವಣ್ಣಲ್ಲ, ಮತ್ತೆ ಕಂಪನಿ ದೊಡ್ಡ ಕಂಪನಿ ಅದು. ನೆಕ್ಸ್ಟ್ 64ನೇ ಪ್ರಶ್ನೆ. ಕೇಂದ್ರೀಯ ತನಿಖಾ ದಳದ ಅಂದರೆ ಸಿಬಿಐ ನಿರ್ದೇಶಕರನ್ನು ನೇಮಿಸುವ ಸದಸ್ಯರ ಸಮಿತಿ ಇವರನ್ನು ಒಳಗೊಂಡಿರುತ್ತದೆ, ಗಮನಿಸಬೇಕು ಇಂಪಾರ್ಟೆಂಟ್. ಇಲ್ಲಿ ಸಿಬಿಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ನಿರ್ದೇಶಕರನ್ನು ನೇಮಿಸುವ ಸದಸ್ಯರ ಸಮಿತಿ ಸ್ಪೀಕರ್, ಉಪರಾಷ್ಟ್ರಪತಿ, ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಇದಲ್ಲ, ಪ್ರಧಾನಮಂತ್ರಿ, ಲೋಕಸಭೆಯ ವಿಪಕ್ಷ ನಾಯಕ ಮತ್ತು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು. ಎರಡನೇದೇ ಸರಿ. ಆಮೇಲೆ ಗೃಹ ಮಂತ್ರಿ, ಕಾನೂನು ಮತ್ತು ಕಾನೂನು ಮಂತ್ರಿ, ರಕ್ಷಣಾ ಮಂತ್ರಿ ಇದಲ್ಲ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಇದಲ್ಲ. ನಮ್ಗೆ ನೋಡ್ರಿ, ನಮಗೆ ಆಪ್ಷನ್ಸ್ ಬಿ ಅಂದ್ರೆ ನೋಡಿ ಗಮನಿಸ್ರಿ. ಇಲ್ಲಿ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಇದರ ನಿರ್ದೇಶಕರು, ಇದರ ನಿರ್ದೇಶಕರನ್ನ ನೇಮಕ ಮಾಡಬೇಕಂತ ಕೊಟ್ಟಾಗಿನ ಒಂದು ಕಮಿಟಿ ಮೀಟಿಂಗ್ ಮಾಡ್ತಾರ? ಪ್ರಧಾನಮಂತ್ರಿ, ಲೋಕಸಭೆಯ ವಿರೋಧ ಪಕ್ಷದ ನಾಯಕರು, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಇದು ಬಹಳ ಇಂಪಾರ್ಟೆಂಟ್ ಗೊತ್ತಿರಬಹುದು. ಸಿಬಿಐ ರೀಸೆಂಟ್ ಆಗಿ ಏನಂತ ಕೊಟ್ಟರೆ ಮೀಟಿಂಗ್ ಮಾಡ್ಯಾರ, ಅದಕ್ಕೆ ಹಾಕಿದ್ದು ಸುದ್ದಿಲ್ಲ ಇದ್ದಾರೆ, ಬಹಳ ಇಂಪಾರ್ಟೆಂಟ್ ಅದು. ನೆಕ್ಸ್ಟ್ ನೋಡ್ರಿ, ಈಗ ಪ್ರಸ್ತುತ ಸಿಬಿಐ ನಿರ್ದೇಶಕರು ಪ್ರೆಸೆಂಟ್, ಪ್ರಸ್ತುತ ಸಿಬಿಐ ಡೈರೆಕ್ಟರ್ ಯಾರಿದ್ದಾರ? ಡಾಕ್ಟರ್ ಎಂ ಎ ಸಲೀಂ. ಇವರು ಕರ್ನಾಟಕದ ಡಿ ಜಿ ಮತ್ತು ಐ ಜಿ ಪಿ ಪ್ರೆಸೆಂಟ್ ಹೌದಲ್ಲ. ಆಮೇಲೆ ಪ್ರವೀಣ್ ಸಿನ್ಹಾ, ಆಮೇಲೆ ಪ್ರವೀಣ್ ಸೂದ್, ಆಮೇಲೆ ಅಲೋಕ್ ವರ್ಮಾ ಅಂತ ಐತಿ. ಇಲ್ಲಿ ಪ್ರವೀಣ್ ಸೂದ್ ಸರಿಯಾದ ಉತ್ತರ. ಪ್ರವೀಣ್ ಸೂದ್ ಇವರು ಕರ್ನಾಟಕದ ಡಿ ಜಿ ಮತ್ತು ಐ ಜಿ ಪಿ ಆಗಿದ್ರಲ್ಲ, ಆಮೇಲೆ ಅಲ್ಲಿಗೆ ಹೋಯರು, ಎಲ್ಲಿಗೆ ಅಂದ್ರೆ ಸಿ ಬಿ ಐ ಡೈರೆಕ್ಟರ್ ಆಗ್ಯಾರ, ಈಗ ಸಿ ಬಿ ಐ ಡೈರೆಕ್ಟರ್ ಇದ್ದಾರೆ. ಅಂದರೆ ಅವ್ರನ್ನ ಮತ್ತೆ ಏನಂತ ಕೊಟ್ಟರೆ ಅವ್ರ ಅಧಿಕಾರ ಅವಧಿ ಏನಂತ ಮಾಡಿದರೆ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರು. ನೋಡ್ರಿ ಇಲ್ಲಿ ಗಮನಿಸ್ರಿ, ಇಲ್ಲಿ ಸಿ ಬಿ ಐ ನಿರ್ದೇಶಕರ ಅಧಿಕಾರಾವಧಿ ವಿಸ್ತರಣೆ 2026. ಕೇಂದ್ರೀಯ ತನಿಖಾ ಸಂಸ್ಥೆಯ ಅಂದರೆ ಸಿ ಬಿ ಐ ನಿರ್ದೇಶಕರಾದ ಪ್ರವೀಣ್ ಸೂದ್ ರವರ ಅಧಿಕಾರಾವಧಿಯನ್ನು ಒಂದು ವರ್ಷ ವಿಸ್ತರಿಸಿ, ಒಂದು ವರ್ಷ ಹೆಚ್ಚಿಗೆ ಮಾಡಿದರು. 2027 ಮೇ 24 2027 ಮೇ 24 ಕೇಂದ್ರ ಸರ್ಕಾರ 2026 ಮೇ 13 ಆದೇಶ ಹೊರಡಿಸಿದೆ. ಅಂದರೆ ಇವರು ಸುದ್ದಿ ಇದಾರಲ್ಲ, ಸಿ ಬಿ ಐ ನಿರ್ದೇಶಕರು ಯಾರಂತ ಕೇಳ್ಬೋದು. ಇಲ್ಲ, ಸಿ ಬಿ ಐ ನಿರ್ದೇಶಕರನ್ನ ಆಯ್ಕೆ ಮಾಡಿದ್ರಲ್ಲ, ಆಯ್ಕೆ ಸಮಿತಿಯಾಗಿ ಯಾರಿರ್ತಾರೆ? ಪ್ರಧಾನಮಂತ್ರಿ, ಲೋಕಸಭೆಯ ವಿರೋಧ ಪಕ್ಷದ ನಾಯಕರು, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ನೋಡ್ಬೇಕು ಸುದ್ದಿಯಲ್ಲಿ ಇದಾರೆ ಅಂತ ಕರೆಕ್ಟಾಗಿ ಗಮನಿಸ್ರಿ. ಸಿ ಬಿ ಐ ಭಾಳ ಇಂಪಾರ್ಟೆಂಟು, ನೀಟಾಗಿ ನೋಡ್ಕೋಬೇಕು ನೀವು. ನೆಕ್ಸ್ಟ್ ಈಗ ಮುಂದಿನ 66ನೇ ಪ್ರಶ್ನೆ ಭಾಳ ಈಸಿ ಐತೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಮಾನ್ಯ ಉಪರಾಷ್ಟ್ರಪತಿ, ಸರಿ. 64ನೇ ಆರ್ಟಿಕಲ್ ಆಗೈತೆ, ಸರಿ. ರಾಜ್ಯಸಭೆಯ ಅಧ್ಯಕ್ಷರ ಅಧಿಕಾರಾವಧಿ 5 ವರ್ಷಗಳು, ಯಾಕಂದ್ರೆ ಅಧ್ಯಕ್ಷರು ಉಪರಾಷ್ಟ್ರಪತಿಗಳಾಗಿರ್ತಾರೆ, ಇದು ಸರಿ. ರಾಜ್ಯಸಭೆಯ ಉಪಸಭಾಪತಿಗಳಾಗಿ ಹರಿವಂಶ್ ನಾರಾಯಣ್ ಸಿಂಗ್, ನೋಡಿ ಇವರು ಸುದ್ದಿಯಲ್ಲಿ ಇದ್ದಾರೆ, ಉಪಸಭಾಪತಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹರಿವಂಶ್ ನಾರಾಯಣ್ ಸಿಂಗ್ ರಾಜ್ಯಸಭೆಯ ಅಧ್ಯಕ್ಷರು, ಉಪರಾಷ್ಟ್ರಪತಿ, ರಾಜ್ಯಸಭೆಯ ಉಪಸಭಾಪತಿ ಯಾರಂತ ಕೊಟ್ಟರೆಗಿನ ಹರಿವಂಶ್ ನಾರಾಯಣ್ ಸಿಂಗ್, ಸರಿ. ರಾಜ್ಯಸಭೆಯ ಉಪಸಭಾಪತಿಯವರ ಅಧಿಕಾರಾವಧಿ 6 ವರ್ಷಗಳು, ಹಾಂ ಸರಿ. ಯಾಕಂದ್ರೆ ರಾಜ್ಯಸಭಾ ಅಧ್ಯಕ್ಷರ ಅಧಿಕಾರಾವಧಿ 5 ವರ್ಷ, ಯಾಕಂದ್ರೆ ರಾಜ್ಯಸಭಾ ಅಧ್ಯಕ್ಷರು, ಉಪರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಸದಸ್ಯರಲ್ಲ. ರಾಜ್ಯಸಭೆಯ ಉಪಸಭಾಪತಿ ಅವರ ಅಧಿಕಾರಾವಧಿ 6 ವರ್ಷ, ಯಾಕಂದ್ರೆ ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ 6 ವರ್ಷ, ಉಪಸಭಾಪತಿಯವರ ಅಧಿಕಾರಾವಧಿಗೂ 6 ವರ್ಷ, ಯಾಕಂದ್ರೆ ರಾಜ್ಯಸಭೆಯ ಉಪಸಭಾಪತಿಯವರು ರಾಜ್ಯಸಭೆಯ ಸದಸ್ಯರಾಗಿರ್ತಾರೆ. ರಾಜ್ಯಸಭಾ ಸದಸ್ಯರಲ್ಲೇ ಒಬ್ಬರು ಉಪಸಭಾಪತಿಯಾಗಿ ಅಪಾಯಿಂಟ್ ಆಗಿರ್ತಾರೆ. ಅದಕ್ಕೆ ಅವರ ಅಧಿಕಾರಾವಧಿ 6 ವರ್ಷ ಇದೆ, 4 ಸರಿ ಇದಾವೆ. ಈ ಮೇಲಿನವುಗಳಲ್ಲಿ ಎಷ್ಟು ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ? ಒಂದೇ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ, 2 ಹೇಳಿಕೆಗಳು ಮಾತ್ರ ಸರಿ ಇದಾವೆ, 3 ಹೇಳಿಕೆಗಳು ಮಾತ್ರ ಸರಿ ಇದಾವೆ, ಎಲ್ಲವಸು ಸರಿ ಇದಾವೆ, ಎಲ್ಲವಸು ಸರಿ. ನೀಟಾಗಿ ಗಮನಿಸ್ಬೇಕು. ನೆಕ್ಸ್ಟ್ ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್, ಕರೆಕ್ಟಾಗಿ ಗಮನಿಸ್ಬೇಕು. ಇದು ಆಲ್ರೆಡಿ ಹೇಳಿದ್ದೆ ನಾನು, ಮತ್ತೆ ಬಂದದ್ದು. ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. 2026 ಮೇ 21 ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ, 2026 ಮೇ 21 ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ನಿವೃತ್ತ ನ್ಯಾಯಮೂರ್ತಿ ಪಿ ಎನ್ ದೇಸಾಯಿರವರನ್ನು ಆಯ್ಕೆ ಮಾಡಲಾಗಿದೆ. ನಮ್ಮ ಸರಿ ಹೌದಲ್ಲ, ಅಂದರೆ ಈಗ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಯಾರು ಅಂತ ಕೊಟ್ರೆ? ನಿವೃತ್ತ ನ್ಯಾಯಮೂರ್ತಿ ಪಿ ಎನ್ ದೇಸಾಯಿ, ಸರಿ. ರೀಸೆಂಟ್ ಆಗಿ ಅಪಾಯಿಂಟ್ ಆಗ್ಯಾರ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯನ್ ಎನ್ ಎಚ್ ಆರ್ ಸಿ ಪ್ರೆಸಿಡೆಂಟ್ ಸೇವೆ ಸಲ್ಲಿಸುತ್ತಿದ್ದಾರೆ, ಸರಿ. ಎರಡು ಸರಿ. ಮೇಲೆ ನೀಡಿರುವ ಆಯ್ಕೆಗಳ ಹೇಳಿಕೆಗಳಲ್ಲಿ ಯಾವ್ಯಾವ ಸರಿ ಇದಾವೆ? ಒಂದು ಮಾತ್ರ ಸರಿಯಾಗಿದೆ, ಎರಡು ಮಾತ್ರ ಸರಿಯಾಗಿದೆ, ಒಂದು ಮತ್ತೆ ಎರಡು ಸರಿ ಇದಾವೆ, ಎರಡು ಸರಿಯಾಗಿಲ್ಲ. ಆಪ್ಷನ್ ಸಿ, ಒಂದು ಮತ್ತೆ ಎರಡು ಸರಿ ಇದಾವೆ, ಸರಿ ಇದಾವಲ್ಲ. ನೋಡ್ತಿರ್ಬೇಕು, ಮತ್ತೆ ನೀವು ಬೇರೆ ಬೇರೆ ಬೇರೆ ಬೇರೆ ಓದ್ತಿರ್ಬೇಕು, ಎಲ್ಲ ಸಬ್ಜೆಕ್ಟ್ ಓದ್ಬೇಕು. ಒಂದು ಸಬ್ಜೆಕ್ಟ್ ಓದೋದು ಕೆಲಸ ಆಗೋದಿಲ್ಲ. ಕರೆಂಟ್ ಅಫೇರ್ಸು, ಸಂವಿಧಾನ, ಇತಿಹಾಸ, ಎಕನಾಮಿಕ್ಸು, ಜಿಯೋಗ್ರಫಿ, ಸೈನ್ಸು, ಮೆಂಟಲ್ ಎಬಿಲಿಟಿ ಎಲ್ಲ ಪ್ರಾಕ್ಟೀಸ್ ಮಾಡ್ಬೇಕು. ಗಾಬರಿ ಆಗ್ಬಾರ್ದು ಅಂದರೆ ಎರಡು ಸರಿ ಇದಾವಲ್ಲ. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ನ್ಯಾಯಮೂರ್ತಿ ಪಿ ಎನ್ ದೇಸಾಯಿ ಅವರು, ಅದೇ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಕೊಟ್ಟರೆಗಿನ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯನ್. ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಮಹಾರಾಷ್ಟ್ರ ರಾಜ್ಯವು ಭಾರತದಲ್ಲಿ ಲೋಕಾಯುಕ್ತ ಸಂಸ್ಥೆಯನ್ನು ಸ್ಥಾಪಿಸಿದ ಪ್ರಥಮ ರಾಜ್ಯವಾಗಿದೆ, ಸರಿ. ಫಸ್ಟ್ ಲೋಕಾಯುಕ್ತ ಬಂದಿದ್ದು ಮಹಾರಾಷ್ಟ್ರಕ್ಕೆ, ಸರಿ. ಮುಖ್ಯಮಂತ್ರಿಗಳ ನೇತೃತ್ವದ ಆಯ್ಕೆ ಸಮಿತಿಯು ಲೋಕಾಯುಕ್ತರನ್ನು ಆಯ್ಕೆ ಮಾಡಿ ಮಾನ್ಯ ರಾಜ್ಯಪಾಲರಿಗೆ ನೇಮಕ ಮಾಡಲು ಶಿಫಾರಸು ಮಾಡುತ್ತದೆ. ಈಗ ಲೋಕಾಯುಕ್ತರನ್ನು ಯಾರು ನೇಮಕ ಮಾಡ್ತಾರೆ? ರಾಜ್ಯಪಾಲರು. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಮಿತಿ ಇರ್ತದೆ, ಆ ಸಮಿತಿಯ ಶಿಫಾರಸಿನ ಮೇರೆಗೆ ರಾಜ್ಯಪಾಲರು ನೇಮಕ ಮಾಡ್ತಾರೆ, ಸರಿ. ಪ್ರಸ್ತುತ ಕರ್ನಾಟಕದ ಲೋಕಾಯುಕ್ತರು ನ್ಯಾಯಮೂರ್ತಿ ಶ್ರೀ ಬಿ ಎಸ್ ಪಾಟೀಲ್. ಕರೆಕ್ಟಾಗಿ ಗಮನಿಸ್ಬೇಕು, ಇಲ್ಲಿ ಪ್ರೆಸೆಂಟ್ ಕರ್ನಾಟಕದ ಲೋಕಾಯುಕ್ತರು ಯಾರಂತ ಕೊಟ್ರೆ ನ್ಯಾಯಮೂರ್ತಿ ಶ್ರೀ ಬಿ ಎಸ್ ಪಾಟೀಲ್ ಅವರು ಇದ್ದಾರೆ ಲೋಕಾಯುಕ್ತರು, ಸರಿ. ಪ್ರಸ್ತುತ ಕರ್ನಾಟಕದ ಉಪಲೋಕಾಯುಕ್ತರು ನ್ಯಾಯಮೂರ್ತಿ ಶ್ರೀ ಬಿ ವೀರಪ್ಪ ಮತ್ತು ನ್ಯಾಯಮೂರ್ತಿ ಶ್ರೀ ಕೆ ಎನ್ ಫಣೀಂದ್ರ. ಅಂದ್ರೆ ಇಬ್ರು, ಅಂದ್ರೆ ಕರ್ನಾಟಕದಲ್ಲಿ ಒಂದು ಲೋಕಾಯುಕ್ತ ಹುದ್ದೆ ಮತ್ತು ಎರಡು ಉಪಲೋಕಾಯುಕ್ತ ಹುದ್ದೆ ಇದಾವೆ. ಉಪಲೋಕಾಯುಕ್ತರು ಯಾರಿದ್ದಾರೆ ಅಂತ ಕೊಟ್ಟರೆಗಿನ ನ್ಯಾಯಮೂರ್ತಿ ಶ್ರೀ ಬಿ ವೀರಪ್ಪ ಅವರು ಇದ್ದಾರೆ ಮತ್ತು ನ್ಯಾಯಮೂರ್ತಿ ಕೆ ಎನ್ ಫಣೀಂದ್ರ ಅವರು ಇದ್ದಾರೆ. ಅಂದ್ರೆ ಇಬ್ರು ಉಪಲೋಕಾಯುಕ್ತರು, ಒಬ್ಬರು ಲೋಕಾಯುಕ್ತರು. ಗೊತ್ತಿರೋ ಬಗ್ಗೆ ನಿಮಗೆ ಕೇಳ್ತಾನ ಪ್ರಶ್ನೆ, ಲೋಕಾಯುಕ್ತರ ಬಗ್ಗೆ ಮತ್ತು ಉಪಲೋಕಾಯುಕ್ತರ ಬಗ್ಗೆ ಯಾರಿದ್ದಾರೆ ಅಂತ ಕೇಳ್ತಾನ? ಕರೆಕ್ಟಾಗಿ ಗಮನಿಸ್ಬೇಕು, 4ನೇ ಗುಣ ಸರಿ. ಈ ಮೇಲಿನವುಗಳಲ್ಲಿ ಎಷ್ಟು ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗವ? ಒಂದೇ ಒಂದು ಹೇಳಿಕೆ ಮಾತ್ರ ಸರಿ ಇದೆ, ಎರಡು ಹೇಳಿಕೆಗಳು ಮಾತ್ರ ಸರಿ ಇದಾವೆ, 3 ಸರಿ ಇದಾವೆ, ಎಲ್ಲವ ಸರಿ ಇದಾವೆ, 4 ಸರಿ ಇದಾವೆ. ಗಮನಿಸ್ಬೇಕು ಇಂಪಾರ್ಟೆಂಟ್, ಇಂಥ ಪ್ರಶ್ನೆಗಳು ರೆಡಿ ಮಾಡ್ಕೋಬೇಕು ಅಂತ. ಈಗ ನಾವು ಕರೆಂಟ್ ಅಫೇರ್ಸ್ನಲ್ಲಿ ಮೇನ್ ನೇಮಕಾತಿಗಳ ಬಗ್ಗೆ ಚರ್ಚೆ ಮಾಡಕತ್ತೀವಿ. ಎಲ್ಲ ಬಂದು ಇಂಟರ್ನ್ಯಾಷನಲ್, ನ್ಯಾಷನಲ್, ಸ್ಟೇಟ್, ಇನ್ನು ಯಾವನ ಮಿಸ್ ಆದ್ರೆ ಪ್ರಮುಖ ಅಂಶಗಳದಾಗ ಬರ್ತಾವ. ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಈಗ ನಾನು ಆಲ್ರೆಡಿ ಜನವರಿ ಟು ಜೂನ್ ಮಾಡಿದ್ದೀನಿ, ಅದ್ರಾಗೆಲ್ಲ ಬರ್ತಾವ. ಅದ್ರ ಒಂದ್ಸಲ ನೋಡ್ಕೇರಿ, ಕರೆಕ್ಟಾಗಿ ನೀವು ಗಮನಿಸ್ಬೇಕು, ಭಾಳ ಇಂಪಾರ್ಟೆಂಟು. ಏನು ಸುಮ್ಮನೆ ವೇಸ್ಟ್ ಮಾತಾಡೋಕೋಬಾರ್ದು, ಭಾಳ ಇಂಪಾರ್ಟೆಂಟ್, ಕರೆಕ್ಟಾಗಿ ಗಮನಿಸ್ರಿ. ಇಷ್ಟು ಹೇಳ್ತಾ ಇವತ್ತಿನ ತರಗತಿ ಮುಗಿಸ್ತೀನಿ. ಧನ್ಯವಾದಗಳು, ಬಾಯ್.

0: ಪ್ರಿಯ ಕೇಳುಗರೆ, ಇದುವರೆಗೂ ಅರಿವೇ ಗುರು ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆಗಾಗಿ 2026 ಪ್ರಚಲಿತ ವಿದ್ಯಮಾನಗಳು ಕುರಿತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತುದಾರರಾದ ಶ್ರೀ ಹುಸೇನಪ್ಪ ನಾಯಕ್ ರವರು. ಇನ್ನು ಮುಂದೆ ನಮ್ಮ ಬಾನುಲಿ ಕೇಂದ್ರದಿಂದ ಶ್ರೀ ಸುಬ್ರಹ್ಮಣ್ಯ ಹೈತಾಳ್ ರವರ ನಿರೂಪಣೆಯಲ್ಲಿ ಪ್ರಸಾರವಾಗುವ ಭಾವಸಂಗಮ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿಬರೋಣ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ JSS ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರ ಮೈಸೂರು. ಇದರಲ್ಲಿ ಭಾವಗೀತೆಗಳ ಕಾರ್ಯಕ್ರಮ, ಅದುವೇ ಭಾವ ಸಂಗಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಿನ್ನ ಬಾಂಧಳದಂತೆ ಎನ್ನುವಂತ ಒಂದು ಅದ್ಭುತವಾದಂತ ಭಾವಗೀತೆಯನ್ನ MS ಶ್ರೀಕೃಪಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೇಳಿ ಆನಂದಿಸೋಣ. ಹಾಗೆ ಈ ಒಂದು ಗೀತೆಯ ರಚನೆಕಾರರಾಗಿ ನಮ್ಮ ರಾಷ್ಟ್ರಕವಿ ಕುವೆಂಪು, ಸಂಗೀತ ನಿರ್ದೇಶಕರಾಗಿ ಎಸ್ ಬಾಲಿ ಅವರು. ಎಂತಹ ಅದ್ಭುತವಾದಂತಹ ಗೀತೆ, ಕನ್ನಡಕ್ಕೆ ಕಂಪು ನಮ್ಮ ಕುವೆಂಪು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಕೇಳುವವರ ಕಿವಿಗಳಿಗೆ ಇಂಪು ನೀಡಿ ಸುಗ್ಗಿಯೇ ತೆರೆದಾಗ ನನ್ನ ಸೊಬಗಿರಲಿ ನಿನ್ನ ಬಾಂಧಳದಂತೆ ನನ್ನ ಮನವಿರಲಿ, ಎಂತಹ ಒಂದು ಸಾಲುಗಳು ಶ್ರೋತೃ ಬಾಂಧವರೇ. ಇಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರ JSS ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರ ಮೈಸೂರು. ಇದರಲ್ಲಿ ಭಾವಗೀತೆಗಳ ಕಾರ್ಯಕ್ರಮ, ಅದುವೇ ಭಾವ ಸಂಗಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಕ್ಕಾಗ ನಟಿಸಬೇಡ ಎನ್ನುವಂತ ಒಂದು ಅದ್ಭುತವಾದಂತಹ ಭಾವಗೀತೆಯನ್ನ ಇದೀಗ ನಮ್ಮ ಮೈಸೂರು ಅನಂತ ಸ್ವಾಮಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೇಳಿ ಆನಂದಿಸೋಣ. ಹಾಗೆ ಈ ಒಂದು ಗೀತೆಯ ರಚನೆಕಾರರಾಗಿ KS ನರಸಿಂಹ ಸ್ವಾಮಿಗಳು, ಈ ಒಂದು ಗೀತೆಯ ಸಂಗೀತ ನಿರ್ದೇಶಕರಾಗಿ ನಮ್ಮ ಮೈಸೂರು ಅನಂತ ಸ್ವಾಮಿ. ಒಂದು ಪ್ರೇಮಿಯ ಮೂಕ ವೇದನೆ ಅಕ್ಷರ ರೂಪದಲ್ಲಿ ಹಾಡಾಗಿ ಕೊಟ್ಟವರು ನಮ್ಮ KS ನರಸಿಂಹ ಸ್ವಾಮಿಗಳು. ಮೈಸೂರಿನ ಕೋಗಿಲೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಒಂದು ಅದ್ಭುತವಾದಂತಹ ಪ್ರೇಮ ಗೀತೆಯನ್ನ ಇದೀಗ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲ ಕೇಳಿ ಆನಂದಿಸಿ. ಹಾಗೆ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್, ಸಾಲಿಗ್ರಾಮ, ಉಡುಪಿ ಜಿಲ್ಲೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ JSS ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರ ಮೈಸೂರು. ಇದರಲ್ಲಿ ಭಾವಗೀತೆಗಳ ಕಾರ್ಯಕ್ರಮ, ಅದುವೇ ಭಾವ ಸಂಗಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಎಂದು ಕೊನೆ ಎನ್ನುವಂತ ಒಂದು ಅದ್ಭುತವಾದಂತಹ ಭಾವಗೀತೆಯನ್ನ ಚಂದ್ರಶೇಖರ ಕೆದಲಾಯ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಗೋಪಾಲಕೃಷ್ಣ ಅಡಿಗ ಅವರ ಒಂದು ರಚನೆಯನ್ನ ಕೇಳೋಣ. HK ನಾರಾಯಣ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ JSS ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರ ಮೈಸೂರು. ಇದರಲ್ಲಿ ಭಾವಗೀತೆಗಳ ಕಾರ್ಯಕ್ರಮ, ಅದುವೇ ಭಾವ ಸಂಗಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ತಪ್ಪಿ ಹೋಯಿತಲ್ಲೇ ಎನ್ನುವಂತ ಒಂದು ಅದ್ಭುತವಾದಂತಹ ಭಾವಗೀತೆಯನ್ನ ನಮ್ಮ BR ಛಾಯಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೇಳಿ ಆನಂದಿಸೋಣ. ಹಾಗೆ ಈ ಒಂದು ಗೀತೆಯ ರಚನೆಕಾರರಾಗಿ ದೇಶ್ ಕುಲಕರ್ಣಿ ಅವರು, ಹಾಗೆ ಸಂಗೀತ ನಿರ್ದೇಶಕರಾಗಿ ನಮ್ಮ ಸಿ ಅಶ್ವಥ್ ಅವರು, ಹಾಗೆ ಕನ್ನಡ ಸಾಹಿತ್ಯದ ಭಾವಗೀತೆ ಕೇಳುತ್ತಿರುವವರು ನಾವೇ ಪುಣ್ಯವಂತರು. ಒಂದು ಮನಸ್ಸಿಗೆ ಖುಷಿ ಕೊಡುವಂತ ಒಂದು ಅದ್ಭುತವಾದಂತಹ ಈ ಒಂದು ಭಾವಗೀತೆಯನ್ನ ಇದೀಗ ನಮ್ಮ ಒಂದು ಈ ವಾಹಿನಿಯಲ್ಲಿ ಕೇಳಿ ಆನಂದಿಸಿ.

ಪ್ರಿಯ ಕೇಳುಗರೆ, ಇದುವರೆಗೂ ಭಾವಸಂಗಮ ಕಾರ್ಯಕ್ರಮದಲ್ಲಿ ಶ್ರೀ ಸುಬ್ರಹ್ಮಣ್ಯ ಐತಾಳ್ರವರ ನಿರೂಪಣೆಯಲ್ಲಿ ಪ್ರಸಾರವಾದ ಸುಮಧುರ ಭಾವಗೀತೆಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

ಪ್ರಿಯ ಕೇಳುಗರೆ, ಇಲ್ಲಿಗೆ ನಮ್ಮ ಬೆಳಗಿನ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ 6 ಗಂಟೆಗೆ. ನಮ್ಮ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 8296725912 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ಸಂದೇಶವನ್ನು ಕಳುಹಿಸಬಹುದು. ಅಲ್ಲದೆ ನಮ್ಮ ಬಾನುಲಿಯ ಎಲ್ಲ ಕಾರ್ಯಕ್ರಮಗಳನ್ನು ಮೊಬೈಲ್ ಆ್ಯಪ್ ಮೂಲಕವೂ ಸಹ ಕೇಳಬಹುದು. ನಿಮ್ಮ ಆಂಡ್ರಾಯ್ಡ್ ಫೋನಿನಲ್ಲಿರುವ ಪ್ಲೇಸ್ಟೋರ್ಗೆ ಹೋಗಿ JSS ರೇಡಿಯೋ ಎಂದು ಟೈಪ್ ಮಾಡಿ ಅಲ್ಲಿ ಕಾಣುವ JSS ರೇಡಿಯೋ ಆ್ಯಪನ್ನು ಇನ್ಸ್ಟಾಲ್ ಮಾಡುವ ಮೂಲಕ ವಿಶ್ವದ ಯಾವುದೇ ಮೂಲೆಯಲ್ಲಾದರೂ ನಮ್ಮ JSS ರೇಡಿಯೋವನ್ನು ಕೇಳಬಹುದು. ನಮಸ್ಕಾರ, ಶುಭ ದಿನ.

0: ಇದು ಜೆಎಸ್ಎಸ್ ರೇಡಿಯೋ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನಿಂದ ಪ್ರಸಾರವಾಗುತ್ತಿದೆ. ಇದು ಮೈಸೂರಿನ ಹೆಮ್ಮೆಯ ರೇಡಿಯೋ.
1: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ಸಂಜೆಯ ನಮಸ್ಕಾರಗಳು. ಪ್ರಿಯ ಕೆಳಗುರಿ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಉಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026 ಇಸವಿ ಆಗಸ್ಟ್ ತಿಂಗಳ 30 ತಾರೀಖು ಭಾನುವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಬನ್ನಿ ಈ ಸಂಜೆ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ

ಎಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದನ್ನು ತಿಳಿಯೋಣ. ಸಂಜೆ 6:05 ಕರುಣಾಳುಬಾ ಬೆಳಗ್ಗೆ, 6:15 ನಾದನಮನ, 6:25 ವಚನವಾಹಿನಿ, 6:40 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ. 6:50 ವಾರದ ಕಥೆ ನಮ್ಮ ಕೇಳುಗರ ಜೊತೆ, 7:00 ಅರಿವೇ ಗುರು ಕಾರ್ಯಕ್ರಮ, 7:35 ವಾರ್ತೆಗಳು ಹಾಗೂ 7:45 ಭಾವಸಂಗಮ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಿಯ ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಕರುಣಾಳು ಬಾಬೆಳಕೆ ಕಾರ್ಯಕ್ರಮದ ವಿಷಯ ಲಿಂಕನ್ ಮಾದರಿ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬೆಳಕೆ ಪುಸ್ತಕದ ಆಯ್ದ ಲೇಖನ. ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಎಂ ಕನ್ಯಾಕುಮಾರಿರವರು.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುನಾಳು ಬಾಬಾ.

ಅಮೆರಿಕದ ಆಂತರಿಕ ಯುದ್ಧ ತಾರಕಕ್ಕೇರಿತು. ದಕ್ಷಿಣದ ಹತ್ತಿ ಬೆಳೆಯುವ ಜಮೀನ್ದಾರರು ತಮ್ಮ ಶಕ್ತಿಗಳನ್ನ ಕಳೆದುಕೊಳ್ತಾ ಇದ್ರು. ಆದರೆ ಸಾವು ನೋವುಗಳು ಅಪಾರ ಸಂಖ್ಯೆಯಲ್ಲಾಗ್ತಾ ಇದ್ವು. ಎಲ್ಲರ ಬದುಕು ದುರ್ಭರವಾಗಿತ್ತು. ಪ್ರತಿ ಮನೆಯು ಸ್ಮಶಾನವೇ. ಯಾರ ಮುಖದಲ್ಲೂ ಕಳೆಯಿಲ್ಲ. ಅಟ್ಲಾಂಟಾ ನಗರದ ಹೊರವಲಯದಲ್ಲಿ ಘನಘೋರ ಯುದ್ಧ ನಡೀತಾ ಇತ್ತು. ಆಗ ಯುದ್ಧದಲ್ಲಿ ಅಮೆರಿಕದ ಸೈನ್ಯದ ಜನರಲ್ ಆಗಿದ್ದ ಜಾರ್ಜ್ ಮ್ಯಾಕ್ಲೆನನ್ ರವರನ್ನ ಭೇಟಿಯಾಗೋಕೆ ರಾಷ್ಟ್ರಪತಿ ಲಿಂಕನ್ ಮತ್ತು ರಕ್ಷಣಾ ಕಾರ್ಯದರ್ಶಿ ಅಟ್ಲಾಂಟಾಕ್ಕೆ ಬಂದರು. ಸುಂದರವಾದ ನಗರ ರಣಭೂಮಿಯಾಗಿದೆ. ಎಲ್ಲಿ ನೋಡಿದ್ದಲ್ಲಿ ಬೆಂಕಿ, ಆಹಾಕಾರ, ಸಾವು ನೋವಿನ ಕಿರುಚುವಿಕೆಯೇ ತೋರ್ತಾ ಇತ್ತು. ಇವರಿಬ್ರು ಜನರಲ್ ವಾಸವಾಗಿದ್ದ ತಾತ್ಪೂರ್ತಿಕವಾದ ಮನೆಗೆ ಹೋದ್ರು. ಇನ್ನು ಜನರಲ್ ಯುದ್ಧ ಭೂಮಿಯಿಂದ ಮರಳಿ ಬಂದಿರಲಿಲ್ಲ. ಇವರು ಒಂದು ತಾಸು ಮನೆಯ ಮುಂದಿನ ಕೊಠಡಿಯಲ್ಲೇ ಕಾದ್ರು. ಜನರಲ್ ಬಂದ ತಕ್ಷಣ ತಾವು ಬಂದಿರೋದನ್ನ ತಿಳಿಸ್ಬೇಕು ಅಂತ ಅಲ್ಲಿದ್ದ ಅಧಿಕಾರಿಗೆ ಹೇಳಿದ್ರು. ಸ್ವಲ್ಪ ಹೊತ್ತಿನ ನಂತರ ಮನೆಯ ಮುಂದೆ ಕುದುರೆ ನಿಂತಿತು. ಇವರಿಗೆ ಕಿಟಕಿಯಿಂದ ಜನರಲ್ ಕುದುರೆಯ ಮೇಲಿಂದ ಕೆಳಗಿಳಿಯೋದು ಕಾಣಿಸ್ತು. ಜನರಲ್ ಭುಜಕ್ಕೆ ಗಾಯವಾಗಿ ರಕ್ತ ಸುರಿತಾ ಇದೆ. ಬಟ್ಟೆಗಳೆಲ್ಲ ಕೊಳಕಾಗಿವೆ. ಮುಖದಲ್ಲಿ ಚಿಂತೆ ಮಡುಗಟ್ಟಿ ನಿಂತಿದೆ. ಆತ ಕೆಳಗಿಳಿದವನೇ ಕುದುರೆಯ ಲಗಾಮನ್ನ ಸೈನಿಕನ ಕೈಗೆ ಕೊಟ್ಟು, ಕುದುರೆಯನ್ನ ಚೆನ್ನಾಗಿ ನೋಡ್ಕೋ, ನಾಳೆ ಮತ್ತೆ ಯುದ್ಧಕ್ಕೆ ಸಿದ್ಧವಾಗಬೇಕು ಅಂತ ಹೇಳಿ ಮನೆಯೊಳಗೆ ಕಾಲಿಟ್ಟ. ಅಧಿಕಾರಿ ಜನರಲ್ನಿಗೆ ರಾಷ್ಟ್ರಪತಿ ಮತ್ತು ರಕ್ಷಣಾ ಕಾರ್ಯದರ್ಶಿಗಳು ಬಂದು ಕುಳಿತ ವಿಷಯ ತಿಳಿಸ್ತ. ಜನರಲ್ ತನ್ನ ಭಾರವಾದ ಕಣ್ಣುಗಳನ್ನೆತ್ತಿ ನೋಡಿ ಅಧ್ಯಕ್ಷರು ಕುಳಿತಿದ್ದ ಕೊಠಡಿಯಲ್ಲಿ ಕಾಲಿಟ್ಟ. ಅಧ್ಯಕ್ಷರನ್ನ ನೋಡಿ ಸೆಟ್ಟೆದ್ದು ನಿಂತು ಸೆಲ್ಯೂಟ್ ನೀಡಿ ನಿಧಾನವಾಗಿ ಹೊರಗೆ ನಡೆದ. ಅವನು ಬಟ್ಟೆ ಬದಲಾಯಿಸಿ ಬರಬಹುದೆಂದು ಇಬ್ಬರು ಸ್ವಲ್ಪ ಹೊತ್ತು ಕಾದುಕೊಳ್ಳುತ್ತರು. ಅರ್ಧ ಗಂಟೆಯಾದ ಮೇಲೂ ಜನರಲ್ ಬರದಿದ್ದಾಗ ಅಧಿಕಾರಿಯನ್ನ ಕೇಳಿದ್ರು. ಆತ ಮೇಲ್ ಹೋಗಿ ನೋಡ್ ಬಂದು ಹೇಳ್ದ, ಜನರಲ್ಗೆ ತುಂಬಾ ಆಯಾಸವಾಗಿದೆ, ಅವರು ಬ್ಯಾಂಡೇಡ್ ಹಾಕಿಸ್ಕೊಂಡು ನಿದ್ರೆಗೆ ಹೋಗಿದ್ದಾರೆ. ಇದನ್ನ ಕೇಳಿದ ರಕ್ಷಣಾ ಕಾರ್ಯದರ್ಶಿ ಸಿಟ್ಟಿನಿಂದ ಬೆಂಕಿಯಾದ. ಅಧ್ಯಕ್ಷರೇ, ಇದೆಂತ ಉದ್ಧಟತನ, ಈ ಜನರಲ್ನನ್ನ ಈ ಕ್ಷಣದಿಂದಲೇ ಹುದ್ದೆಯಿಂದ ಕೆಳಗಿಳಿಸ್ಬಿಡ್ಬೇಕು. ರಾಷ್ಟ್ರದ ಅಧ್ಯಕ್ಷರನ್ನ ಇಷ್ಟು ಕೇವಲವಾಗಿ ನೋಡಿದ ಯಾವ ವ್ಯಕ್ತಿಯನ್ನ ನಾನು ನೋಡಿಲ್ಲ ಅಂತ ಹುಂಕರಿಸ್ತ. ಕ್ಷಣಕಾಲ ಸುಮ್ಮನಿದ್ದ ಲಿಂಕನ್ ಹೇಳಿದ್ರು, ಚೇಚೆ, ಜನರಲ್ರನ್ನ ಕೆಳಗಿಳಿಸೋದೆ ಸಾಧ್ಯವಿಲ್ಲ. ಆ ಮನುಷ್ಯ ನಮಗಾಗಿ ಹೋರಾಡ್ತಾ ಇದ್ದಾನೆ. ನಾವು ಭದ್ರವಾಗಿದ್ದು ಬರೀ ವಾರ್ತೆಗಳನ್ನ ಕೇಳುವವರು. ಆದರೆ ಆತ ಯುದ್ಧದ ಮುಂಚೂಣಿಯಲ್ಲಿ ನಿಂತು ತನ್ನ ಜೀವವನ್ನೇ ಒತ್ತೆ ಇಟ್ಟು ಹೋರಾಡ್ತಾ, ಮುಗ್ಧ ನಿರಪರಾಧಿ ತರುಣರು ಕ್ಷಣ ಕ್ಷಣವೂ ಸಾಯುತ್ತಿರುವುದನ್ನ ನೋಡುತ್ತಾ ಯುದ್ಧವನ್ನು ನಿಲ್ಲಿಸಲು ಸದಾ ಪ್ರಯತ್ನಿಸ್ತಾ ಇದ್ದಾನೆ. ಅವನ ಮೈಯಿಂದ ಹರಿಯುತ್ತಿರುವ ರಕ್ತವನ್ನ ನೋಡಿದ್ರ, ಅವನು ತನ್ನ ಪ್ರಯತ್ನದಿಂದ ಒಂದು ತಾಸಿನ ಮಟ್ಟಿಗೆ ಯುದ್ಧವನ್ನ ನಿಲ್ಲಿಸಿ ರಕ್ತದ ಕೋಡಿ ಹರಿಯೋದನ್ನ ತಡೆದ್ರೆ ನಾನು ಅವನ ಕುದುರೆಯ ಮೈತಿಕ್ಕಿ ಬೂಟುಗಳ ಮೇಲಿನ ಧೂಳನ್ನ ಕೈಯಿಂದ ಒರೆಸೋಕೆ ಸಿದ್ಧನಿದ್ದೇನೆ. ಅವನ ಪರಿಶ್ರಮದ ಬೆವರಿನ ಹನಿಗಿಂತ ನನ್ನ ರಾಷ್ಟ್ರಪತಿ ಹುದ್ದೆ ದೊಡ್ಡದಲ್ಲ. ನಡೀರಿ, ಆತ ವಿಶ್ರಾಂತಿ ಪಡೆದು ನಾಳಿನ ಯುದ್ಧಕ್ಕೆ ಸಿದ್ಧನಾಗ್ಲಿ. ಹೀಗೆ ಹೇಳಿ ನಡೆದರು ಲಿಂಕನ್. ಬಂಧುಗಳೇ, ಇದು ಲಿಂಕನ್ ಮಾದರಿ. ತನ್ನ ಸ್ಥಾನ ದೊಡ್ಡದೆಂದು ಅಹಂಕಾರ ತೋರದೆ ಮತ್ತೊಬ್ಬರ ಪರಿಶ್ರಮದ ಬೆಲೆಯನ್ನು ಅರಿತು ಅದನ್ನು ಮೆಚ್ಚಿ ತಾವು ಸಣ್ಣವರಾಗದೆ ಮತ್ತಷ್ಟು ದೊಡ್ಡವರಾದ್ರು. ಇದು ಎಲ್ಲಾ ನಾಯಕರಿಗೂ ಮಾದರಿಯಾಗಬೇಕಾದ

0: ಪ್ರಿಯ ಕೇಳುಗರೆ, ಇದುವರೆಗೂ ಕರುಣಾಳು ಬಾಬೆಳಕೆ ಕಾರ್ಯಕ್ರಮದಲ್ಲಿ ಲಿಂಕನ್ ಮಾದರಿ ಕುರಿತು ಕೇಳಿದಿರಿ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬೆಳಕೆ ಪುಸ್ತಕದ ಆಯ್ದ ಲೇಖನ. ಪ್ರಸ್ತುತಪಡಿಸಿದವರು ಶ್ರೀಮತಿ ಎಂ ಕನ್ಯಾಕುಮಾರಿರವರು.
1: ಅಕಾಲಿಕ ಮಳೆಗೆ

0: ಪ್ರಿಯ ಕೇಳುಗರೆ, ಇದುವರೆಗೂ ನಾಥನಮನ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ವಚನವಾಹಿನಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಚನವಾಹಿನಿ ಕಾರ್ಯಕ್ರಮದಲ್ಲಿ ಸಿದ್ದರಾಮೇಶ್ವರರು ಮತ್ತು ಷಣ್ಮುಖ ಸ್ವಾಮಿಗಳ ವಚನಗಳು ಮತ್ತು ಇವುಗಳ ತಾತ್ಪರ್ಯಗಳ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಪಿ ನಾಗರಾಜುರವರು.
1: ಸುಪ್ರಸಿದ್ಧ ವಚನಕಾರರ ನುಡಿಮುತ್ತುಗಳು.
2: ಸಿದ್ದರಾಮೇಶ್ವರ ಅವರ ವಚನದ ಸಾಲು: ಹೇಳುವಡೆ ಬಹು ಸುಲಭ, ಆಳುವಡೆ ಅದು ಬಹಳ ದುರ್ಘಟ ನೋಡಯ್ಯ. ಸುಲಭ ಆಳುವಡೆ ಅದು ಬಹಳ ದುರ್ಘಟ ನೋಡಯ್ಯ. ಹೇಳುವಡೆ ಡೆ ಅಂದ್ರೆ ರೇ ಅನ್ನತಕ್ಕಂಥ ಅರ್ಥದಲ್ಲಿ ಆ ನುಡುಗಲು ಬಳಕೆ ಆಗ್ತಿತ್ತು. ಹೇಳುವಡೆ ಬಹು ಸುಲಭ. ನೋಡಿ, ನೀವು ಯಾವುದೇ ಮಾತನ್ನ ಸತ್ಯ ಧರ್ಮ ನೀತಿಯ ನ್ಯಾಯದ ಮಾತುಗಳನ್ನ ಆಡೋದು ಬಹಳ ಸುಲಭ. ಈಗ ಕ್ರಿಸ್ತ ಪೂರ್ವದಲ್ಲೇ ಬುದ್ಧರು ಹೇಳಿರ್ತಕ್ಕಂಥ, ಗೌತಮ ಬುದ್ಧ ಹೇಳಿರ್ತಕ್ಕಂಥ ಮಾತು: ಒಳ್ಳೆಯದನ್ನ ಮಾಡು, ಒಳ್ಳೆಯವನಾಗಿರು. ನೋಡಿ, ನಾಲ್ಕೇ ಪದ: ಒಳ್ಳೆಯದನ್ನ ಮಾಡು, ಒಳ್ಳೆಯವನಾಗಿರು. ಎಷ್ಟು ಸುಲಭ ಮಾತಾಡೋದಕ್ಕೆ. ಆದ್ರೆ ನಿತ್ಯ ಜೀವನದಲ್ಲಿ ನಾನಾಗ್ಲಿ ನೀವಾಗ್ಲಿ ಒಳ್ಳೆಯವನಾಗಿದ್ದುಕೊಂಡು ಒಳ್ಳೆಯ ಕಾರ್ಯವನ್ನ ಮಾಡುವುದು ನಿಜಕ್ಕೂ ಕೂಡ ಒಂದು ಸವಾಲಿನ ಕೆಲಸ. ಯಾಕಂದ್ರೆ ನಮ್ಮ ಮೈಮನಗಳಲ್ಲಿ ತುಡಿಯುತ್ತಿರುವಂತ ನೂರೆಂಟು ಬಗೆಯ ಒಳಿತು ಕೆಡಕಿನ ಭಾವನೆಗಳಲ್ಲಿ ಕೆಟ್ಟದ್ದನ್ನ ಹತ್ತಿಕ್ಕೊಂಡು ಒಳ್ಳೆಯವರಾಗಿ ಬಾಳ್ತಕ್ಕಂಥದ್ದು ನಿಜಕ್ಕೂ ಒಂದು ಸವಾಲಿನ ಕೆಲಸ. ಹಾಗಾದ್ರೆ ಹೇಳುವಡೆ ಬಹು ಸುಲಭ. ಮಾತಿನಲ್ಲಿ ನೀತಿಯ ಸತ್ಯದ ಸಂಗತಿಗಳನ್ನು ಹೇಳುವುದು ಬಹಳ ಸುಲಭ. ಆದರ್ಶದ ವಿಚಾರಗಳನ್ನ ಜನರ ಮುಂದೆ ಹೇಳುವುದು ಬಹಳ ಸುಲಭ. ಆಳುವಡೆ, ಆಳುವಡೆ ಎರಡರ್ಥ. ಅದನ್ನೇ ತಾನು ಅಧಿಕಾರಕ್ಕೆ ಬಂದಾಗ ಆಚರಣೆಗೆ ತರುವುದಾದರೆ ಇನ್ನೊಂದರ್ಥ. ಹೇಳಿದ ಮಾತುಗಳನ್ನ, ಆದರ್ಶದ ಮಾತುಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬಾಳುವುದಾದರೆ ಅದು ಬಹಳ ದುರ್ಘಟ ನೋಡಯ್ಯ. ದುರ್ಘಟ ಅಂದ್ರೆ ತೊಡಕಾದದು, ಜಟಿಲವಾದದು, ಅಡ್ಡಿ ಅಡಚಣೆಯನ್ನು ಉಂಟು ಮಾಡತಕ್ಕಂಥದ್ದು. ಆದರ್ಶದ ಮಾತುಗಳನ್ನ ನಿತ್ಯ ಜೀವನದಲ್ಲಿ ಆಚರಣೆ ತರುವಾಗ ಬೇಕಾದಷ್ಟು ಅಡ್ಡಿ ಆತಂಕಗಳು ಬರ್ತವೆ. ಜಾತಿಯ ವ್ಯಾಮೋಹ, ಧರ್ಮದ ವ್ಯಾಮೋಹ, ಮತ್ತೊಂದು ಕುಟುಂಬದ ವ್ಯಾಮೋಹ ಮುಂತಾದ ಅನೇಕ ವ್ಯಾಮೋಹಗಳು ಬಂದು ಆಗ ತನ್ನ ಕುಟುಂಬದ, ತನ್ನ ಜಾತಿಯ, ತನ್ನ ಧರ್ಮದ ಬಗೆಗಿನ ಆ ಮೋಹಕ್ಕೆ ಒಳಗಾಗಿ ಇತರರನ್ನ ಆತ ಕಡೆಗಣಿಸುವ ಅವಕಾಶಗಳು ಹೆಚ್ಚಾಗಿರ್ತವೆ. ಆದ್ರಿಂದ ಬಹಳ ದುರ್ಘಟ ನೋಡಯ್ಯ. ದುರ್ಘಟ ಅಂತ ಅಂದ್ರೆ ತೊಡಕು, ಜಟಿಲವಾದದ್ದು, ಕಷ್ಟಕರವಾದದ್ದು. ಹಾಗಾದ್ರೆ ಹೇಳುದು ಬಹಳ ಸುಲಭ, ಆದ್ರೆ ಅದನ್ನ ಆಚರಣೆಗೆ ತರತಕ್ಕಂಥದ್ದು ಬಹಳ ಕಷ್ಟ. ಅದರಲ್ಲೂ ಕೂಡ ಸರ್ಕಾರದಲ್ಲಿ ಉನ್ನತ ಹುದ್ದೆಗೆ ಬರುವಂತ ವ್ಯಕ್ತಿಗಳು ಚುನಾವಣಾ ಸಂದರ್ಭಗಳಲ್ಲಿ ಬೇಕಾದಷ್ಟು ಆಶ್ವಾಸನೆಗಳನ್ನ ಕೊಡ್ತಾರಲ್ಲ, ಅಂದ್ರೆ ಪ್ರಭುಗಳು, ನಾಡನ್ನಾಳುವ ರಾಜರುಗಳು ಜನತೆಗೆ ಅನೇಕ ವಿಧವಾದ ಆಶ್ವಾಸನೆಗಳನ್ನು ಕೊಡ್ತಾರೆ. ಅವರೇ ಆಳುವಡೆ, ಆಳುವ ಆ ಅಧಿಕಾರವನ್ನ ಪಡೆದಾಗ ಏನಾಗುತ್ತೆ, ಎಷ್ಟೋ ಅವ್ರು ಹೇಳಿರ್ತಕ್ಕಂಥ ಆದರ್ಶಗಳನ್ನ ಕಾರ್ಯರೂಪಕ್ಕೆ ತರುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅದು ಅಧಿಕಾರಕ್ಕೆ ಬಂದ ವ್ಯಕ್ತಿಯ ದೌರ್ಬಲ್ಯವೂ ಆಗಿರಬಹುದು, ಅಥವಾ ಸಾಮಾಜಿಕ ರಚನೆಯಲ್ಲೇ ಅಂತಹ ದೌರ್ಬಲ್ಯಗಳಿಗೆ ಪೋಷಣೆ ಕೊಡುವಂತಹ ಒಂದು ವ್ಯವಸ್ಥೆಯು ಕೂಡ ಇರ್ತದೆ. ಕುಟುಂಬ, ದುಡಿಮೆ ಮತ್ತು ಸಾರ್ವಜನಿಕ ನೆಲೆಗಳಲ್ಲಿ ವ್ಯಕ್ತಿಯು ಜನರ ಮುಂದೆ ದೊಡ್ಡ ದೊಡ್ಡ ಮಾತುಗಳನ್ನಾಡುತ್ತಾ ಅಪಾರವಾದ ಆಸೆಯನ್ನ ಜನಮನದಲ್ಲಿ ಮೂಡಿಸಿ ತನ್ನನ್ನು ನಂಬುವಂತೆ ಮಾಡಬಹುದು. ಅನಂತರ ಅದೇ ವ್ಯಕ್ತಿಯು ಮುಂದೊಮ್ಮೆ ಜವಾಬ್ದಾರಿಯುತವಾದ ಗದ್ದುಗೆಯನ್ನು ಏರಿ ಕುಳಿತಾಗ ಆಡಳಿತದ ಸೂತ್ರವನ್ನು ಹಿಡಿದು ಎಲ್ಲರನ್ನು ಸಮಾನವಾಗಿ ಕಾಣುತ್ತಾ ಕೆಟ್ಟದ್ದನ್ನು ನಿಯಂತ್ರಿಸಿ ಒಳ್ಳೆಯದನ್ನ ಉತ್ತೇಜಿಸಿ ಎಲ್ಲರಿಗೂ ಒಳಿತಾಗುವಂತೆ ಆಳ್ವಿಕೆಯನ್ನು ನಡೆಸುವುದು ತುಂಬಾ ಜಟಿಲವಾದ ಕೆಲಸವಾಗಿರುತ್ತದೆ. ಹೇಳುವುದು ಬಹು ಸುಲಭ, ಆಳು ಒಡೆ ಅದು ಬಹಳ ದುರ್ಘಟ ಒಡೆಯ. ಷಣ್ಮುಖ ಸ್ವಾಮಿಯವರ ವಚನದ ಸಾಲು, ಇದಿರ ಹಳಿದು ತನ್ನ ಬಣ್ಣಿಸುವನ್ನ ಕರ ಶಿವಜ್ಞಾನಿ ಎಂತಪ್ಪನಯ್ಯ. ಇದಿರ ಹಳಿದು ತನ್ನ ಬಣ್ಣಿಸುವನ್ನ ಕರ ಶಿವಜ್ಞಾನಿ ಎಂತಪ್ಪನಯ್ಯ. ಶಿವಶರಣರ ದೃಷ್ಟಿಯಲ್ಲಿ ಶಿವಜ್ಞಾನಿ, ಶಿವನನ್ನ ಅರಿತವನು ಯಾರು ಅಂದ್ರೆ, ತನ್ನ ನಿತ್ಯ ಜೀವನದಲ್ಲಿ ಒಳ್ಳೆಯ ನಡೆನುಡಿಗಳಿಂದ ಬಾಳುತ್ತಾ ತನ್ನ ತನ್ನ ಕುಟುಂಬದ ಒಳಿತಿಗೆ ನೆರವಾಗುವಂತೆಯೇ ಸಹಮಾನವರ ಮತ್ತು ಸಮಾಜದ ಒಳಿತಿಗೆ ನೆರವಾಗುವಂತ ಕಾಯಕವನ್ನ ಮಾಡತಕ್ಕಂಥ ವ್ಯಕ್ತಿ ಶಿವಜ್ಞಾನಿ. ಹಾಗಾದ್ರೆ ಇಲ್ಲೊಬ್ಬ ಇದನ್ನು ನೋಡಿ, ಇದೀಗ ಹೊಳಿದು ಅವನ ಕೆಲಸ ಏನು ಅಂತಂದ್ರೆ, ಶಿವಶರಣನಂತೆ ಉಡುಗೆ ತೊಡುಗೆಗಳನ್ನು ತೊಟ್ಟವನೇ, ಕೊರಳಲ್ಲಿ ಅಥವಾ ಕೈಯಲ್ಲಿ ಇಷ್ಟಲಿಂಗ ಇದೆ, ಹಣೆಯಲ್ಲಿ ವಿಭೂತಿ ಇದೆ ನಿಜ, ಆದ್ರೆ ಅವನು ನಿತ್ಯ ಜೀವನದಲ್ಲಿ ಹೆಂಗ್ ಬಾಳ್ತಾ ಇದ್ದಾನೆ? ಇದಿರ ಹೊಳಿದು, ಇದಿರ ಅನ್ಯರನ್ನ ಬೇರೆಯವರನ್ನ ಹೊಳಿದು ನಿಂದಿಸುತ್ತ, ಬೈಯುತ್ತ, ಕಡೆಗಣಿಸುತ್ತ, ಅವರ ತೇಜೋವಧೆ ಮಾಡುತ್ತ, ಇದೇ ಇವನ ಕೆಲಸ. ಆದ್ರೆ ಮೇಲ್ನೋಟಕ್ಕೆ ಮಾತ್ರ ಶಿವಶರಣನಂಗೆ ಕಾಣಿಸ್ತಾನೆ. ಇದಿರ ಹೊಳಿದು ಮತ್ತೊಬ್ಬರನ್ನ ನಿಂದಿಸಿ ತನ್ನ ಬಣ್ಣಿಸುವನ್ನಕ್ಕರ, ನೋಡಿ ಬೇರೆಯವ್ರನ್ನ ನಿಂದಿಸ್ತಾ ಇದ್ದಾನೆ, ಆದ್ರೆ ತನ್ನನ್ನ ತಾನು ಮಾತ್ರ ಬಣ್ಣಿಸು ಅಂದ್ರೆ ವರ್ಣಿಸಿಕೊಳ್ಳುವುದು. ಇಲ್ಲಿ ವರ್ಣಿಸಿಕೊಳ್ಳುವುದು ಅಂದ್ರೆ ಹೊಗಳಿಕೊಳ್ಳುವುದು, ನಾನೇ ಅತ್ಯಂತ ಪ್ರಾಮಾಣಿಕ, ನಾನೇ ಅತ್ಯಂತ ಸತ್ಯವಂತ, ನನ್ನ ಬಿಟ್ರೆ ಜಗತ್ತಲ್ಲಿ ಯಾರೂ ಇಲ್ಲ ಅಂತ ತನ್ನನ್ನ ತಾನೇ ಹೊಗಳಿಕೊಳ್ಳುವ ಅನ್ನಕ್ಕರ ತನಕ. ಇಂಥ ಕೆಟ್ಟ ಗುಣವನ್ನ ಈತ ಹೊಂದಿದ್ರೆ ಅವನು ಶಿವಜ್ಞಾನಿ ಎಂತೂ ಅಪ್ಪನು ಅಯ್ಯ ಅಣ. ಇಂಥ ಅಯ್ಯ ಅಂದ್ರೆ ಮತ್ತೊಬ್ಬರಿಗೆ ಪ್ರೀತಿಯಿಂದ ಮಾತನಾಡಿಸುವಾಗ ಮತ್ತೊಬ್ಬರನ್ನೇ ಬಳಸುವಂತ ಪದ ಅಣ್ಣ ಅಯ್ಯ. ಇಂಥ ಕೆಟ್ಟ ವ್ಯಕ್ತಿ, ಪರರನ್ನ ನಿಂದಿಸಿ ತನ್ನನ್ನು ಹಾಡಿ ಹೊಗಳಿಕೊಳ್ಳುವಂತ ವ್ಯಕ್ತಿ ಎಂತೂ ಅಪ್ಪನು, ಯಾವ ರೀತಿ ಆಗುವುದಕ್ಕೆ ಸಾಧ್ಯ? ಶಿವಜ್ಞಾನಿ ಎಂತಪ್ಪನಯ್ಯ, ಇಂಥ ವ್ಯಕ್ತಿ ಶಿವಜ್ಞಾನಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಇತರರನ್ನ ಬೈಯುತ್ತ ತನ್ನನ್ನು ತಾನು ಹೊಗಳಿಕೊಳ್ಳುವ ವ್ಯಕ್ತಿಯು ಅರಿವುಗೇಡಿ ಮತ್ತು ಅಹಂಕಾರಿಯಾಗಿರುತ್ತಾನೆ. ಏಕೆಂದರೆ ಇಂತಹ ವ್ಯಕ್ತಿಯು ತನ್ನ ನಡೆನುಡಿಯನ್ನ ತಾನು ಒರೆ ಹಚ್ಚಿ ನೋಡಿಕೊಂಡು ತಾನು ಒಳ್ಳೆಯ ವ್ಯಕ್ತಿಯಾಗಿ ಬಾಳಬೇಕೆಂಬ ಎಚ್ಚರವನ್ನ ಹೊಂದಿರುವುದಿಲ್ಲ. ಮತ್ತು ತಾನೊಬ್ಬನೇ ಗುಣವಂತ, ತಾನೊಬ್ಬನೇ ಪ್ರಾಮಾಣಿಕ, ತಾನೊಬ್ಬನೇ ಸತ್ಯವಂತನೆಂಬ ತಪ್ಪು ತಿಳುವಳಿಕೆಯಿಂದ ಅಹಂಕಾರಿಯಾಗಿರುತ್ತಾನೆ. ಇಂತಹ ತಿಳಿಗೇಡಿಯು ಒಳ್ಳೆಯ ನಡೆನುಡಿಗಳ ಪ್ರತಿರೂಪವಾದ ಶಿವನನ್ನ ಅರಿಯಲಾರ. ಇದಿರ ಹಳಿದು ತನ್ನ ಬಣ್ಣಿಸುವನ್ನಕ್ಕರ ಶಿವಜ್ಞಾನಿ ಎಂತಪ್ಪನಯ್ಯ.

ಪ್ರಿಯ ಕೇಳುಗರೆ, ಇದುವರೆಗೂ ವಚನವಾಹಿನಿ ಕಾರ್ಯಕ್ರಮದಲ್ಲಿ ಸಿದ್ದರಾಮೇಶ್ವರರು ಮತ್ತು ಷಣ್ಮುಖ ಸ್ವಾಮಿಗಳ ವಚನಗಳು ಮತ್ತು ಇವುಗಳ ತಾತ್ಪರ್ಯಗಳ ಕುರಿತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಪಿ ನಾಗರಾಜುರವರು.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ವಾರದ ಕಥೆ ನಮ್ಮ ಕೇಳುಗರ ಜೊತೆ. ವಿಶೇಷ ಕಾರ್ಯಕ್ರಮದಲ್ಲಿ ಮಾಜಿ ಕ್ರಿಕೆಟ್ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರ ಯಶೋಗಾಥೆ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ ನಾಗರಾಜು ಬೀಚಕನಹಳ್ಳಿರವರು.
1: ವಾರದ ಕಥೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.
2: ರೈಲ್ವೆಯಲ್ಲಿ ಟಿಟಿ ಆಗಿದ್ದ ಹುಡುಗ ಭಾರತದ ಕೂಲ್ ಕ್ಯಾಪ್ಟನ್ ಆದ ಕಥೆ ನಿಮ್ಮೊಂದಿಗೆ. ಮಹೇಂದ್ರ ಸಿಂಗ್ ಧೋನಿ ಹೆಸರು ಕೇಳಿದ ಕೂಡಲೇ ಕ್ರಿಕೆಟ್ ಪ್ರಿಯರ ಮುಖದಲ್ಲೊಂದು ಕಿರುನಗೆ ಮೂಡುತ್ತದೆ. ಆಟಗಾರನಾಗಿ, ತಂಡದ ನಾಯಕನಾಗಿ ಮಾತ್ರವಲ್ಲದೆ ಓರ್ವ ವ್ಯಕ್ತಿಯಾಗಿಯೂ ಜನರ ಮನಗೆದ್ದುದು ಅದಕ್ಕೆ ಕಾರಣ. ಆಟದ ರೀತಿಯಂತೆ ತನ್ನನ್ನು ತಾನು ಬದಲಾಯಿಸಿಕೊಂಡ ಸಾಮಾನ್ಯ ಆಟಗಾರನಲ್ಲ ಆತ. ಬದಲಾಗಿ ತನಗೆ ಬೇಕಾದಂತೆ ಆಟವನ್ನೇ ಪಳಗಿಸಿಕೊಂಡ ಕ್ರಿಕೆಟಿಗ. ಜಾರ್ಖಂಡ್ದಂತಹ ಹಿಂದುಳಿದ ರಾಜ್ಯದಿಂದ ಜಗತ್ತನ್ನೇ ಗೆಲ್ಲುವ ಕನಸನ್ನಿಟ್ಟುಕೊಂಡು ಬಂದ ಹುಡುಗ ಕ್ರಿಕೆಟ್ ತಂಡದಲ್ಲಿ ಸ್ಥಾನ ಪಡೆಯಲು ಬಹಳಷ್ಟು ಬೆವರು ಹರಿಸಿದಾತ. ಆದರೆ ಒಮ್ಮೆ ಅವಕಾಶ ಸಿಕ್ಕಿದ್ದೆ ತಡ ಎರಡೂ ಕೈಗಳಿಂದ ಅವಕಾಶವನ್ನು ಹೇಗೆ ಬಾಚಿಕೊಂಡನೆಂದರೆ ಆತನ ಸಾಧನೆ ಆತನ ಕನಸುಗಳನ್ನು ದಾಟಿ ಹೋಗಿದ್ದಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಟೆಸ್ಟ್, ಒಂಡೇ ಮತ್ತು 2020 ಈ ಮೂರು ವಿಧದ ಕ್ರಿಕೆಟ್ನಲ್ಲಿ ಭಾರತಕ್ಕೆ ಚಾಂಪಿಯನ್ಶಿಪ್ ಗಳಿಸಿಕೊಟ್ಟ ಸಾಧನೆ ಧೋನಿಯದು. ಬಿರ್ಸಾ ಮುಂಡಾ ನಂತರ ಜಾರ್ಖಂಡ್ ರಾಜ್ಯದ ಜನರ ಆರಾಧ್ಯ ದೈವವೆಂದರೆ ಅದು ಮಹೇಂದ್ರ ಸಿಂಗ್ ಧೋನಿ. 1981 ಜುಲೈ 7 ಬಿಹಾರದ ರಾಂಚಿಯಲ್ಲಿ ಜನಿಸಿದರು ಧೋನಿ. ಬಿಹಾರ 2 ರಾಜ್ಯಗಳಾಗಿ ವಿಭಾಗಿಸಲ್ಪಟ್ಟ ಮೇಲೆ ಈಗ ರಾಂಚಿ ಜಾರ್ಖಂಡ್ ರಾಜ್ಯದಲ್ಲಿದೆ. ಬಾಲ್ಯದಲ್ಲಿ ಬ್ಯಾಡ್ಮಿಂಟನ್ ಹಾಗೂ ಫುಟ್ಬಾಲ್ಗಳಲ್ಲಿ ಆಸಕ್ತಿ. ಫುಟ್ಬಾಲ್ನಲ್ಲಿ ಗೋಲ್ ಕೀಪರ್ ಆಗಿದ್ದರು ಧೋನಿ. ಅವರ ಫುಟ್ಬಾಲ್ ಕೋಚ್ ಧೋನಿಯವರನ್ನು ಕ್ರಿಕೆಟ್ ಆಡಲು ಪ್ರೋತ್ಸಾಹಿಸಿದರು. ಧೋನಿಯ ವಿಕೆಟ್ ಕೀಪಿಂಗ್ ಎಲ್ಲರ ಗಮನ ಸೆಳೆಯಿತು. ಕಮಾಂಡೋ ಕ್ರಿಕೆಟ್ ಕ್ಲಬ್ನ ವಿಕೆಟ್ ಕೀಪರ್ ಆದರು. 1997-98 16 ವರ್ಷದೊಳಗಿನ ವಿನು ಮಂಕಡ್ ಸರಣಿಗೆ ಆಯ್ಕೆಯಾದರು. ಅಲ್ಲಿ ಧೋನಿಯ ಬ್ಯಾಟ್ ಮಾತಾಡಿತು. ಓದು ಮತ್ತು ಆಟ ಎರಡನ್ನ ನಿಭಾಯಿಸುತ್ತಿದ್ದರು. ಈ ನಡುವೆ ರೈಲ್ವೆ ಇಲಾಖೆಯ ಕೆಲಸ ಕೂಡ ಪಡೆದು 2001-2003 ಮಿಡ್ನಾಪುರದಲ್ಲಿ ರೈಲ್ವೆ ಟಿಟಿ ಆಗಿ ಕೆಲಸ ನಿರ್ವಹಿಸಿದರು. ಅಲ್ಲಿಯೂ ತಮ್ಮ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವ ವ್ಯಕ್ತಿ ಎಂದು ಗುರುತಿಸಿಕೊಂಡಿದ್ದರು. ರೈಲ್ವೆಯಲ್ಲಿ ಕೆಲಸ ಮಾಡುತ್ತಲೇ ಧೋನಿ ಬಿಹಾರದ ಪರ ರಣಜಿ ಪಂದ್ಯಾವಳಿಗಳಿಗೂ ಆಯ್ಕೆಯಾದರು. ನಿಧಾನವಾಗಿ ಕ್ರಿಕೆಟ್ ಧೋನಿಯನ್ನು ಎಷ್ಟರ ಮಟ್ಟಿಗೆ ಆವರಿಸಿತೆಂದರೆ ಟಿಟಿ ಕೆಲಸ ಅವರಿಗೆ ಬೇಸರ ತರಿಸತೊಡಗಿತು. 2003 ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ತಮ್ಮನ್ನು ತಾವು ಕ್ರಿಕೆಟ್ನಲ್ಲಿ ತೊಡಗಿಸಿಕೊಂಡರು. ಬಂಗಾಳ ತಂಡದ ಮಾಜಿ ಕ್ಯಾಪ್ಟನ್ ಪ್ರಕಾಶ್ ಪಡ್ಡಾರ್ ಈ ಪುಟ್ಟ ಪಟ್ಟಣದ ಹುಡುಗನ ಪ್ರತಿಭೆಯನ್ನು ಗುರುತಿಸಿದರು. 2003 ಭಾರತದ ಎ ತಂಡಕ್ಕೆ ಆಯ್ಕೆಯಾಗಿ ಕೀನ್ಯಾದಲ್ಲಿ ಸರಣಿಯೊಂದನ್ನು ಆಡಿದರು. ಅಲ್ಲಿನ ಪ್ರದರ್ಶನ ರಾಷ್ಟೀಯ ತಂಡಕ್ಕೆ ಧೋನಿಗೆ ಜಾಗ ಸಿಗುವಂತೆ ಮಾಡಿತು. ಒಬ್ಬ ಒಳ್ಳೆಯ ವಿಕೆಟ್ ಕೀಪರ್ ಹಾಗೂ ಬ್ಯಾಟ್ಸ್ಮನ್ ಆಗಿ ಧೋನಿ 2004 ಬಾಂಗ್ಲಾ ವಿರುದ್ಧ ಒಂದು ದಿನದ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯಾವಳಿಗೆ ಪಾದಾರ್ಪಣೆ ಮಾಡಿದರು. ಮೊದಲ ಪಂದ್ಯದಲ್ಲಿಯೇ ಶೂನ್ಯ ಸಂಪಾದನೆ. ಆದರೂ ಅದೃಷ್ಟವಶಾತ್ ಪಾಕಿಸ್ತಾನದ ವಿರುದ್ಧದ ಒಂಡೇ ಸರಣಿಗೆ ಆಯ್ಕೆಯಾದರು. ಅಲ್ಲಿ 5ನೇ ಪಂದ್ಯದಲ್ಲಿ ಪ್ರತಿಕೂಲ ವಾತಾವರಣದಲ್ಲೂ ಶತಕ ಬಾರಿಸಿದ ಧೋನಿ ಭಾರತಕ್ಕೆ ಗೆಲುವು ತಂದುಕೊಟ್ಟರು. ವಿಕೆಟ್ ಕೀಪರ್ ಒಬ್ಬರು ಅಷ್ಟು ರನ್ ಮಾಡಿದ್ದು ಅದೇ ಮೊದಲು. 2005 ಜೈಪುರದ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂನಲ್ಲಿ ಶ್ರೀಲಂಕಾ 298 ಗಳಿಸಿತು. ಸಚಿನ್ ಬೇಗ ಔಟ್ ಆಗಿದ್ದರು. ಧೋನಿಯ ಪ್ರತಿಭೆ ನಂಬಲಸಾಧ್ಯವಾದ ಜಾದೂ ಮಾಡಿತು. 185 ಎದುರಿಸಿ 183 ಗಳಿಸಿದ ಧೋನಿ ಭಾರತಕ್ಕೆ ಗೆಲುವು ತಂದುಕೊಟ್ಟರು. ಅಲ್ಲಿಂದ ಮುಂದೆ ಧೋನಿ ನಡೆದಿದ್ದೇ ಹಾದಿಯಾಯಿತು. 2007 ನಾಯಕ ಪಟ್ಟವು ಒಲಿದು ಬಂತು. ಅದೇ ವರ್ಷ ಟಿ20 ಚಾಂಪಿಯನ್ಶಿಪ್ ಭಾರತದ ಮಡಿಲಿಗೆ ಬಿದ್ದಿತು. 2011 ಒಂಡೇ ವಿಶ್ವಕಪ್. ಸುನಿಲ್ ಗವಾಸ್ಕರ್, ಕಪಿಲ್ ದೇವ್, ಅಜರುದ್ದೀನ್, ಗಂಗೂಲಿಯಂತಹ ಸಫಲ ನಾಯಕರ ಪಾಲಿಗೆ ಧೋನಿ ಕೂಡ ಸೇರಿದರು. ಕ್ರಿಕೆಟ್ ಅದೃಷ್ಟದ ಆಟವಲ್ಲ, ಪ್ರತಿಭೆ ಮತ್ತು ಪರಿಶ್ರಮದ ಆಟ ಎಂದು ಜಗತ್ತಿಗೆ ತೋರಿಸಿಕೊಟ್ಟವರು ಮಹೇಂದ್ರ ಸಿಂಗ್ ಧೋನಿ. ಸೋಲಿನ ದವಡೆಯಿಂದ ಗೆಲುವನ್ನು ಕಿತ್ತುಕೊಂಡು ಬರುವಂತಹ ಅದ್ಭುತ ಆಟಗಾರ ಮಹಿ. ಕ್ಯಾಪ್ಟನ್ ಕೂಲ್ ಆದ ಧೋನಿ ರಾಜೀವ್ ಗಾಂಧಿ ಖೇಲ್ರತ್ನ ಪ್ರಶಸ್ತಿ, ಪದ್ಮಶ್ರೀ, ಪದ್ಮಭೂಷಣ, ಗೌರವ ಡಾಕ್ಟರೇಟ್, ಗೌರವ ಲೆಫ್ಟಿನೆಂಟ್ ಕರ್ನಲ್ ಮುಂತಾದ ಗೌರವಗಳಿಂದ ಸನ್ಮಾನಿಸಲ್ಪಟ್ಟಿದ್ದಾರೆ. 2008ರಲ್ಲಿ ಐಸಿಸಿ ವರ್ಷದ ಕ್ರಿಕೆಟಿಗನಾದ ಮೊದಲ ಭಾರತೀಯ ಕ್ರಿಕೆಟಿಗ. ಶೋಯಬ್ ಅಖ್ತರ್ ಹೇಳುವಂತೆ ಭಯಕ್ಕೆ ಭಯ ಹುಟ್ಟಿಸುವ ಆಟಗಾರ ಧೋನಿ. ಅದಕ್ಕೆ ಕ್ರೀಡಾ ಪ್ರೇಮಿಗಳಿಗೆ ಧೋನಿ ಕ್ರೀಸ್ನಲ್ಲಿದ್ದರೆ ಭಯದ ಮಾತೇ ಇರಲಿಲ್ಲ. ಯಾರ್ಕರ್ ಬಾಲಿಗೆ ಸಿಕ್ಸ್ ಹೊಡೆಯುವ ತಾಕತ್ತು ಇರುವ ಆಟಗಾರ ಎಂದು ವಾಸಿಂ ಅಕ್ರಂ ಧೋನಿಯ ಬಗ್ಗೆ ಹೇಳಿದ್ದರು. ವಿಶ್ವಾಸಾರ್ಹತೆ ಧೋನಿಯ ಮತ್ತೊಂದು ಹೆಸರು. ಆಟಕ್ಕೆ ಮತ್ತು ತನಗೆ ತಾನೇ ಪ್ರಾಮಾಣಿಕನಾಗಿರುವುದನ್ನು ಚಾಚು ತಪ್ಪದೆ ಪಾಲಿಸಿದವರು. ಅತಿ ಯಶಸ್ವಿ ನಾಯಕ, ಗೆಲುವಿನ ಶ್ರೇಯಸ್ಸನ್ನು ಇಡೀ ತಂಡಕ್ಕೆ ನೀಡುವ ಧಾರಾಳಿ. ಹಾಗಾಗಿ ವಿವಾದ ಎಂಬುದು ಧೋನಿ ನಾಯಕತ್ವದಲ್ಲಿ ಇರಲಿಲ್ಲ. ವಿವಾದ ದೂರದಲ್ಲಿರುವಾಗಲೇ ಇಲ್ಲಿಂದನೇ ದಾರಿ ಬದಲಾಯಿಸಿ ಬಿಡುವ ಕೂಲ್ ವ್ಯಕ್ತಿ ಅವರು. ಒಮ್ಮೆ ದೊಡ್ಡ ಅಪಘಾತವೊಂದರಿಂದ ಕೂದಲೆಳೆಯ ಅಂತರದಲ್ಲಿ ಮಹಿ ಮತ್ತವರ ಸ್ನೇಹಿತರು ಬಚಾವಾಗಿದ್ದರು. ಎಲ್ಲರೂ ಎದುರಿಗಿನ ಗಾಡಿಯವನ ಮೇಲೆ ರೇಗಲು ಹೊರಟಿದ್ದರೆ ಮಹಿ ಶಾಂತಚಿತ್ತರಾಗಿದ್ದರು. ಸ್ನೇಹಿತರಿಗೂ ಜಗಳ ಮಾಡಲು ಬಿಡಲಿಲ್ಲ. ಕೂಗಿ ಅಬ್ಬರಿಸಿ ಗರ್ಜಿಸುವುದು ನಿಜವಾದ ಸಾಮರ್ಥ್ಯವಲ್ಲ, ಅದು ಸುಲಭ. ಆದರೆ ಕೂಗಾಡುವ ಪರಿಸ್ಥಿತಿಯಲ್ಲೂ ತಾಳ್ಮೆಯಿಂದ ಮೌನವಾಗಿ ಇರುವುದು ಸಾಮರ್ಥ್ಯ. ಕ್ಲಿಷ್ಟ ಸನ್ನಿವೇಶಗಳಲ್ಲಿ ಶಾಂತರಾಗಿ ಯೋಚಿಸುವಂತಿದ್ದರೆ ಮತ್ತು ಧನಾತ್ಮಕವಾಗಿದ್ದರೆ ಅದೇ ಒಳ್ಳೆಯ ಫಾರ್ಮ್ ಮತ್ತು ಅದೇ ಯಶಸ್ಸು ಎನ್ನುವ ಮಹಿಯ ಸ್ಥಿತ ಪ್ರಜ್ಞೆ ವಿಶೇಷವಾದದ್ದು. ಒಮ್ಮೆ ರಣಜಿ ಆಡುವಾಗ ಧೋನಿ ಆರೋಗ್ಯ ಹದಗೆಟ್ಟಿತು, ಕೈಗೆ ಪೆಟ್ಟು ಆಗಿತ್ತು. ಪಂದ್ಯಾವಳಿಯಿಂದ ಆತ ಹೊರಗೋಗಬೇಕಾಯಿತು. ಇಂಡಿಯಾ ಎ ತಂಡಕ್ಕೆ ಮಹಿ ಆಯ್ಕೆಯಾಗುವ ಅವಕಾಶವಿತ್ತು. ಈ ಗಾಯದಿಂದ ಆ ಅವಕಾಶ ತಪ್ಪಿ ಹೋಗುವ ಸಾಧ್ಯತೆ ಇತ್ತು. ಮಹಿ ಮನಸ್ಸಿಗೆ ಬೇಸರ ಮಾಡಿಕೊಳ್ಳಬಹುದೇನೋ ಎಂದು ಕೋಚ್ ಮಾತಾಡಿದಾಗ ಆತ ಇದಲ್ಲದಿದ್ದರೆ ಮತ್ತೊಂದು ಅವಕಾಶ ಬರುತ್ತದೆ, ಚಿಂತಿಸಬೇಡಿ ಎಂದು ಅವರಿಗೆ ಸಮಾಧಾನ ಹೇಳಿದ. ತಲೆಯಲ್ಲಿ ತಣ್ಣನೆಯ ಹಿಮಾಲಯನನ್ನೇ ಇಟ್ಟುಕೊಂಡವನೀತ. ಇದೇ ಸ್ವಭಾವದಿಂದಲೇ ಎಂತಹ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಮಹಿ ಎದೆಗುಂದುತ್ತಿರಲಿಲ್ಲ. ತಮ್ಮ ಭಯವನ್ನು ಗುರುತಿಸಿ ಅದು ಕೇವಲ ನಮ್ಮ ಯೋಚನೆಯಲ್ಲಿ ಇದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಅದನ್ನು ಮನಸ್ಸಿನಿಂದ ತೆಗೆದುಹಾಕುವುದು ಬಹುಮುಖ್ಯ ಎಂದು ಹೇಳುತ್ತಾರೆ. ಆಕ್ರಮಣಕಾರಿ ಸ್ವಭಾವದಿಂದ ಸಮಯ ಮತ್ತು ಶಕ್ತಿ ಎರಡೂ ವ್ಯರ್ಥವಾಗುತ್ತದೆ ಎಂಬುದನ್ನು ಅವರು ಬಲವಾಗಿ ನಂಬಿದ್ದರು. ಕೊನೆಯ ಓವರ್ನಲ್ಲಿ 15 ರನ್ ಬೇಕಿದ್ದರೆ ಒತ್ತಡ ಎದುರಾಳಿ ಬೌಲರ್ಗೆ ಹೊರತು ಧೋನಿಗಲ್ಲ ಎಂಬ ಇಯಾನ್ ಬಿಷಪ್ರ ಮಾತು ಮಹಿಯ ಸ್ವಭಾವಕ್ಕೆ ಹಿಡಿದ ಕೈಗನ್ನಡಿ. ಮತ್ತು ಸಣ್ಣ ಮಟ್ಟದ ಯೋಚನೆಗಳಿಂದಲೂ ಅವರು ದೂರವೇ. ನಾಯಕ ಪಟ್ಟದಿಂದ ಕೆಳಗಿಳಿದರೂ ಕೊಹ್ಲಿಗೆ ಉಪಯುಕ್ತ ಸಲಹೆ ನೀಡುತ್ತಿದ್ದುದು ಇದಕ್ಕೆ ಉದಾಹರಣೆ. ಸರಳತೆ ಎಷ್ಟರ ಮಟ್ಟಿಗೆ ಎಂದರೆ ಏರ್ಪೋರ್ಟ್ನಲ್ಲಿಯೇ ಬ್ಯಾಗಿಗೆ ತಲೆ ಕೊಟ್ಟು ಮಲಗಲು ಸಿದ್ಧ. ನಿದ್ದೆ ಇಲ್ಲದೆ ಮಾರನೇ ದಿನದ ಪಂದ್ಯ ಹಾಳಾಗಬಾರದಷ್ಟೇ. ಜನರು ಏನು ಹೇಳುತ್ತಾರೆ ಎಂದು ಸದಾ ಯೋಚಿಸುವ ನಮಗೆ ಮಹಿಯ ನಡವಳಿಕೆಯೊಂದು ಪಾಠ. ಯಾವುದನ್ನು ಹಗುರವಾಗಿ ತೆಗೆದುಕೊಳ್ಳದಿರುವುದು ಧೋನಿಯ ಯಶಸ್ಸಿನ ಮತ್ತೊಂದು ಗುಟ್ಟು. ಅವರದ್ದು ವಿಶ್ವಕಪ್ ಫೈನಲ್ನಲ್ಲಿ ಆಡುವ ಗಂಭೀರತೆಯೇ ಸಾಧಾರಣ ಸ್ಥಳೀಯ ಪಂದ್ಯವಾಡುವಾಗಲೂ ಇರುತ್ತದೆ. ನೆಗೆಟಿವ್ ಯೋಚನೆಗಳಿಂದ ಸಂದೇಹ ಹುಟ್ಟಿ ಸಾಧನೆಗೆ ಅಡ್ಡಿಯಾಗುತ್ತದೆ. ತಪ್ಪನ್ನು ತಿದ್ದಿಕೊಳ್ಳಬೇಕೇ ವಿನಃ ಅದನ್ನೇ ದೊಡ್ಡ ಸಂಗತಿಯನ್ನಾಗಿಸಬಾರದು. ಒಳ್ಳೆಯದರ ಮೇಲೆ ನಮ್ಮ ತಾಕತ್ತಿನ ಮೇಲೆ ಗಮನ ಹರಿಸಬೇಕು ಎನ್ನುವುದು ಧೋನಿಯ ರೀತಿ. ಸುಮ್ಮನೆ ಆತ್ಮವಿಶ್ವಾಸವಿದ್ದ ಹಾಗೆ ನಟಿಸಿದರೆ ಆತ್ಮವಿಶ್ವಾಸ ಬರುವುದಿಲ್ಲ. ಒಂದು ಶಾಟ್ ಅನ್ನು 100 ಸಲ ಪ್ರಾಕ್ಟೀಸ್ ಮಾಡಿದರೆ ಆತ್ಮವಿಶ್ವಾಸ ಬಂದೇ ಬರುತ್ತದೆ. ಕಠಿಣ ಪರಿಶ್ರಮಕ್ಕೆ ಪರ್ಯಾಯವಾದುದು ಯಾವುದು ಇಲ್ಲ ಎಂಬುದು ಇತರ ಎಲ್ಲ ಚಾಂಪಿಯನ್ಶಿಪ್ಗಳ ಹಾಗೆ ಧೋನಿಯ ಯಶಸ್ಸಿನ ಓಪನ್ ಸೀಕ್ರೆಟ್. ತಮ್ಮನ್ನು ತಾವು ನಿರಂತರವಾಗಿ ಸುಧಾರಿಸಿಕೊಳ್ಳುವ ಮಹಿಯ ಸ್ವಭಾವಕ್ಕೆ ಒಂದು ಉತ್ತಮ ಉದಾಹರಣೆ ಹೆಲಿಕಾಪ್ಟರ್ ಶಾಟ್. ಜನರಿಗೆ ಇದು ಧೋನಿ ಸರಾಗವಾಗಿ ಹೊಡೆಯುವ ಶಾಟ್ನಂತೆ ತೋರುವುದರ ಹಿಂದೆ ಕಠಿಣ ಪರಿಶ್ರಮವಿದೆ. ದಿನವು ಸಮರ್ಪಣಾ ಮನೋಭಾವದ ಗಂಟೆ ಗಂಟಲೆಯ ಪ್ರಾಕ್ಟೀಸ್ ಮುಖ್ಯ ಹೊರತು ಪಂದ್ಯದಲ್ಲಿ ಆಡುವುದು ಒಂದು ಸಣ್ಣ ಭಾಗ ಅಷ್ಟೇ ಎನ್ನುತ್ತಾರೆ ಧೋನಿ. ತಂಡಕ್ಕಾಗಿ ಎಂತಹ ರಿಸ್ಕ್ ತೆಗೆದುಕೊಳ್ಳಲು ಧೋನಿ ಸಿದ್ಧ? 2006ರಲ್ಲಿ ಇಂಗ್ಲೆಂಡ್ ವಿರುದ್ಧದ ಜಮ್ಶೆಡ್ಪುರದ ಪಂದ್ಯದಲ್ಲಿ ಬೆನ್ನಿಗೆ ಐಸ್ ಬ್ಯಾಕ್ ಇಟ್ಟುಕೊಂಡು ಓಪನರ್ ಆಗಿ ಆಡಿ 96 ರನ್ ಗಳಿಸಿದ್ದನ್ನು ಶ್ರೀಲಂಕಾ ವಿರುದ್ಧದ 2011ರ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಬೆನ್ನು ನೋವಿನ ಜತೆಗೆ ಆಡಿ ಭಾರತಕ್ಕೆ ಗೆಲುವು ತಂದುಕೊಟ್ಟದ್ದನ್ನು ಮರೆಯಲಾದೀತೆ. ಭಾರತೀಯ ಕ್ರಿಕೆಟ್ಗೆ ಹೊಸ ರೋಚಕತೆ, ಶ್ರೀಮಂತಿಕೆ, ಗೌರವ ತಂದುಕೊಟ್ಟ ಹೀರೋ ಮಹೇಂದ್ರ ಸಿಂಗ್ ಧೋನಿ. ಧನ್ಯವಾದಗಳು.
1: ವಾರದ ಕತೆ ನಮ್ಮ ಕೇಳುವರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಕ್ಕೆ ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.
0: ಪ್ರಿಯ ಕೇಳುಗರೆ, ಇದುವರೆಗೂ ವಾರದ ಕಥೆ ನಮ್ಮ ಕೇಳುಗರ ಜೊತೆ ವಿಶೇಷ ಕಾರ್ಯಕ್ರಮದಲ್ಲಿ ಮಾಜಿ ಕ್ರಿಕೆಟ್ ನಾಯಕ ಮಹೇಂದ್ರ ಸಿಂಗ್ ಧೋನಿ ರವರ ಯಶೋಗಾಥೆ ಕುರಿತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ ನಾಗರಾಜು ಬೀಚಕನಹಳ್ಳಿ ರವರು.

ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಅರಿವೇ ಗುರು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಅರಿವೇ ಗುರು ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆಗಾಗಿ 2026 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತುದಾರರಾದ ಶ್ರೀ ಹುಸೇನಪ್ಪ ನಾಯಕ್ರವರು.

ತರಗತಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ್ದು, ಅಂದರೆ ಆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ತರಗತಿ. ಈಗ ಪ್ರಚಲಿತ ಘಟನೆಗಳಂತ ಕೊಟ್ಟರೆ ಇಂದಿನ ತರಗತಿ ಬಹಳ ಇಂಪಾರ್ಟೆಂಟ್, ಸರಿಯಾಗಿ ಗಮನಿಸಬೇಕು. ಗಡಿ ಭದ್ರತಾ ಪಡೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಗಡಿ ಭದ್ರತಾ ಪಡೆ ಅಂತ ಕೊಟ್ಟರೆ ಏನ, BSF ಓದಲ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಬಹಳ ಫೇಮಸ್, ಬಹಳ ಇಂಪಾರ್ಟೆಂಟ್. ಗಡಿ ಭದ್ರತಾ ಪಡೆಯು 1965 December 1 ಕೇಂದ್ರ ಗೃಹ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತಿದೆ. ಅಂದ್ರೆ ನಮಗ BSF ಸ್ಥಾಪನೆ ಆಗಿದ್ದು 1965 December 1 ಯಾವ್ದು ನಮ್ಗೆ ಇಲಾಖೆ ಅಂತ ಕೊಟ್ರೆ ಕೇಂದ್ರ ಗೃಹ ಇಲಾಖೆ, ಕೇಂದ್ರ ಗೃಹ ಸಚಿವಾಲಯ. ಹಾ ಸರಿ, ಇದರ ಪ್ರಧಾನ ಕಚೇರಿ ನವದೆಹಲಿಯಾಗೈತಿ, ಡೆಲ್ಲಿಯಾಗೈತಿ ಆಫೀಸು. ಸರಿ, ಆಮೇಲೆ ಗಡಿ ಭದ್ರತಾ ಪಡೆಯ ದೇಹವಾಕ್ಯ ನೋಡು, ಜೀವನ ಪರ್ಯಂತ ಕರ್ತವ್ಯ. ನೋಡಿ, ಜೀವನ ಪರ್ಯಂತ ಕರ್ತವ್ಯ ಅಂತ ಹೆಂಗೈತೆ ನೋಡಿ, ಎಷ್ಟು ಸ್ಟ್ಯಾಂಡರ್ಡ್ ಐತೆವಲ್ಲಪ್ಪ. ಹಾ ಸರಿ, ಆಮೇಲೆ 2025 December 1 ಗಡಿ ಭದ್ರತಾ ಪಡೆಯ ಮಹಾನಿರ್ದೇಶಕರಾಗಿ ಪ್ರವೀಣ್ ಕುಮಾರ್, ಬಹಳ ಇಂಪಾರ್ಟೆಂಟ್, ಪ್ರವೀಣ್ ಕುಮಾರ್ ಅವರು ನೇಮಕವಾಗಿದ್ದಾರೆ. ಈಗ ನಮಗ BSF ನ ಮುಖ್ಯಸ್ಥರು ಯಾರಂತ ಬರೀ ಸಿಂಗಲ್ ಲೈನ್ ಓದದಲ್ಲ, ಆ BSF ಬಗ್ಗೆ ನೋಡ್ಕೊಂಡಿರ್ಬೇಕು ನೀವು. ಯಾವಾಗ ಸ್ಥಾಪನೆ ಆಗ್ಯದ, ಅದ್ರದ್ದು ಆಫೀಸ್ ಎಲ್ಲೈತೆ, ಅದ್ರ ದೇಹವಾಕ್ಯ ಏನು. ಈಗ BSF ಸಂಬಂಧಪಟ್ಟಂತ ಮುಖ್ಯಸ್ಥರು ಇದಾರಲ್ಲಪ್ಪ, 2025 December 1 ಈ ಗಡಿ ಭದ್ರತಾ ಪಡೆಯ ಮಹಾನಿರ್ದೇಶಕರಾಗಿ ಪ್ರವೀಣ್ ಕುಮಾರ್ ಅವರು ಏನಂತ ಕೊಟ್ಟರೆ ಅಪಾಯಿಂಟ್ ಆಗಿದೆ.

ಸಿಂಗಲ್ ಬಿ ಎಸ್ ಎಫ್ ಚೀಫ್ ಯಾರಂತ ಕೊಟ್ರೆ ಪ್ರವೀಣ್ ಕುಮಾರ್ ಅಂತ ಟಿಕ್ ಹಾಕ್ಬೇಕಾಗ್ತೀನಿ. ಒಂದ್ಸಲ ನೋಡಿಕೇರಿ ಬೇಕಾದ್ರೆ ಚೆಕ್ ಮಾಡಿಕೇರಿ. ನಾಲ್ಕನೇದು ಕೂಡ ಸರಿ ಇದ್ದಿಲ್ಲ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವ್ಯಾವ ಸರಿ ಇದಾವ? ಒಂದು ಮಾತ್ರ ಸರಿಯಾಗಿದೆ, ಎರಡು ಮಾತ್ರ ಸರಿ ಇದಾವ, ಒಂದು ಎರಡು ಮೂರು ಸರಿ ಇದಾವ, ಒಂದೇ ಸರಿ, ಎರಡನೇ ಸರಿ, ಮೂರನೇ ಸರಿ, ನಾಲ್ಕನೇ ಸರಿ. ಆಪ್ಷನ್ಸ್ ಡಿನೇ ಸರಿಯಾದ ಉತ್ತರ. ದೇಹವಾಕ್ಯ ನೋಡ್ರಿ, ಗಡಿ ಭದ್ರತಾ ಪಡೆ ದೇಹವಾಕ್ಯ ಜೀವನ ಪರ್ಯಂತ ಕರ್ತವ್ಯ. ಕೆಲವೊಬ್ರು ದೇಹವಾಕ್ಯಗಳು ಇರ್ತಾವೆ, ಹೆಂಗಿರ್ತಾವೇಳ್ರಿ, ಜೀವನ ಪರ್ಯಂತ ಮಕ್ಕಳದು ಇಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡೋದು. ಸ್ಟಡಿ ಮಾಡ್ಬೇಕು ಬರೀ ಜೀವನ ಪರ್ಯಂತ ಕರ್ತವ್ಯ ಟೈಪು. ಜೀವನ ಪರ್ಯಂತ ಅಲ್ಲ, ಒಂದು ಏಜ್ ಲಿಮಿಟ್ ತಾನೆ ಸ್ಟಡಿ ಮಾಡ್ಬೇಕು. ಬೆಳಗ್ಗೆ ಎದ್ದೇಳ್ಬೇಕಂದ್ರೆ ಎದ್ದೇಳ್ಬೇಕಪ್ಪ, 4 ಗಂಟೆಗೆ ಎದ್ದೇಳ್ಬೇಕಂದ್ರೆ 4 ಗಂಟೆಗೆ ಎದ್ದೇಳ್ಬೇಕು ಆಟೋಮೆಟಿಕ್ಕಾಗಿ. ಅಲಾರಾಮ್ ಇಟ್ಕೊಂಡು ಟನ್ ಟನ್ ಟನ್ ಅಂತ ಹೊಡ್ಸೋಣದಲ್ಲ, 4 ಕಿಟ್ಟಿದ್ದು 5ಕ್ಕೆ ಮಾಡೋದು, 5 ಕಿಟ್ಟಿದ್ದು 6ಕ್ಕೆ ಮಾಡೋದು, 6 ಕಿಟ್ಟಿದ್ದು 7ಕ್ಕೆ ಮಾಡೋದು. ಟೈಮ್ ಆಗಿಬಿಡ್ತದ, ಟೈಮ್ ಇಲ್ಲ, ಭಾಳ ಟೈಮ್ ಕಡಿಮೆ ಐತೆ ನೋಡ್ರಿ. 41 ITBP ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್ ಪಡೆಗೆ. ITBP ಅಂದ್ರೆ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್. ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್ ಪಡೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಒಂದೊಂದ್ಸಲ ವಿಸ್ತಾರ ರೂಪ ಕೊಡ್ತಾನೆ. ITBP ವಿಸ್ತರಿಸಿ, BSF ವಿಸ್ತರಿಸಿ, CRPF ವಿಸ್ತರಿಸಿ, ಗೊತ್ತಿರಲಿ ಇಂಪಾರ್ಟೆಂಟ್ ನೋಡ್ರಿ. ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್ ಪಡೆಯು 1962 ಅಕ್ಟೋಬರ್ 24ರಿಂದ ಕೇಂದ್ರ ಗೃಹ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತಿದೆ. ಅಂದ್ರೆ ITBP ಐತಲ್ಲಪ್ಪ, ಅದು 1962 ಅಕ್ಟೋಬರ್ 24ಕ್ಕೆ ಸ್ಥಾಪನೆ ಆಗಿದೆ. ಅದ್ರದ್ದು ಇಲಾಖೆ ಕೊಟ್ಟರೆ ಕೇಂದ್ರ ಗೃಹ ಇಲಾಖೆ, ಸರಿ. ಇದರ ಪ್ರಧಾನ ಕಚೇರಿ ನವದೆಹಲಿ, ಸರಿ. ಆಮೇಲೆ ಇದು ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್ ಪಡೆಯ ದೇಹವಾಕ್ಯ ನೋಡ್ ನಮಗ, ಶೌರ್ಯ ದೃಢತ ಕರ್ಮನಿಷ್ಠ ಅಂತ ನೋಡ್ರಂಗ, ಶೌರ್ಯ ದೃಢತ ಕರ್ಮನಿಷ್ಠ ಯಾವ್ದ್ರ ದೇಹವಾಕ್ಯದು? ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್ ಪಡೆ ITBP. ITBP ಗೊತ್ತಿರ್ಬೇಕು, ಇದು ಕರೆಕ್ಟ್ ಐತಿ. ಆಮೇಲೆ 2026 ಜನವರಿ 15ರಿಂದ ಇಲ್ಲ ಕರೆಂಟ್ ಅಫೇರ್ಸ್ ನಿಮಗೆ, 2026 ಜನವರಿ 15ರಿಂದ ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್ ಪಡೆಯ ಮಹಾನಿರ್ದೇಶಕರಾಗಿ ಶತ್ರುಜಿತ್ ಸಿಂಗ್ ಕಪೂರ್ ನೋಡ, ಶತ್ರುಜಿತ್ ಸಿಂಗ್ ಕಪೂರ್ ಅವರು ನೇಮಕವಾಗಿದ್ದಾರೆ IPS ಆಫೀಸರ್. ಈಗ ನಿಮಗೆ ITBP ಐತಲ್ಲ, ITBPಯ ಮುಖ್ಯಸ್ಥರು ಒಂದಿವಸ ಬಿಡದಾಗಿಲ್ಲ ಜೋಡಣೆದಾಗ, ಇಲ್ಲ BSF ನ ಮುಖ್ಯಸ್ಥರು. ಈಗ ನಮ್ಗೆ ITBP ಅಂತ ಕೊಟ್ರೆ ಏನ ಯಾರು ಅಂತ ಕೊಟ್ರೆ ಶತ್ರುಜಿತ್ ಸಿಂಗ್ ಕಪೂರ್ ನೆನ್ಪಿಡ್ಕೋಬೇಕು ನೀವು ಹೆಂಗನ್ ಮಾಡಿ. ಸರಿ, ಒಂದು ಚೆಕ್ ಮಾಡಿ, ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವ್ಯಾವ ಸರಿ ಇದಾವ? ಒಂದು ಮಾತ್ರ ಸರಿಯಾಗಿದೆ, ಎರಡು ಮಾತ್ರ ಸರಿಯಾಗದ, ಒಂದೇ ಸರಿ, ಎರಡನೇ ಸರಿ, ಮೂರನೇ ಸರಿ, ಆಮೇಲೆ 1, 2, 3, 4 ಸರಿ. ಆಪ್ಷನ್ಸ್ ಡಿ ಯಾವ್ದಲ್ಲ, ಮತ್ತೆ ಯಾವ್ದೊಂದು ಮಿಸ್ಟೇಕ್ ಇದ್ರೆ ಹೇಳ್ರಿ ಸರಿಪಡಿಸಮ್ ಅಂತ. ಬಟ್ ನೀವೇನು ತಿಳ್ಕೊಬೇಕಂತ ಕೊಟ್ರೆ, ಏನ ಈ ITBP ಮಹಾನಿರ್ದೇಶಕರಿದ್ರಲ್ಲಪ್ಪ ಮುಖ್ಯಸ್ಥರು ಶ್ರೀ ಶತ್ರುಜಿತ್ ಸಿಂಗ್ ಕಪೂರ್ ಗೊತ್ತಿರ್ಬೇಕು, ಇಂಪಾರ್ಟೆಂಟ್. ನೆಕ್ಸ್ಟ್ ಈಗ 42ನೇ ಪ್ರಶ್ನೆ, ಬಹಳ ಸಿಂಪಲ್ ಪ್ರಶ್ನೆ. ನೇಮಕಾತಿಗಳ ಬಗ್ಗೆ ಎಲ್ಲ ಮುಗಿಸ್ಬಿಡಮ್ಮ ಅಂತ, ಕ್ಲೋಸ್. ನೇಮಕಾತಿಗಳು, ನ್ಯಾಯಮೂರ್ತಿ ಲಿಸಾ ಗಿಲ್ ನೋಡಿ ಹೆಂಗಿದೆ ಸರ್, ನ್ಯಾಯಮೂರ್ತಿ ಲಿಸಾ ಗಿಲ್ ಅವರು ಯಾವ ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ನೇಮಕವಾಗಿದ್ದಾರೆ? ಸುದ್ದಿಲ್ಲ ಇದ್ರಿ ನಮಗೆ, ಮಹಾರಾಷ್ಟ್ರ ಹೈಕೋರ್ಟು, ಆಂಧ್ರಪ್ರದೇಶ ಹೈಕೋರ್ಟು, ಪಶ್ಚಿಮ ಬಂಗಾಳ ಹೈಕೋರ್ಟು, ಮಧ್ಯಪ್ರದೇಶ ಹೈಕೋರ್ಟ್, ಆಂಧ್ರಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ನ್ಯಾಯಮೂರ್ತಿ ಲಿಸಾ ಗಿಲ್. ನೋಡ್ರಿ ನಮಗೆ ಇಲ್ಲಿ ಏನೈತೆ ಅಂದ್ರೆ ಏನ ವಿಶೇಷತೆ, ಆಂಧ್ರಪ್ರದೇಶ ಹೈಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರಾಗಿ ಲಿಸಾ ಗಿಲ್ ರವರು ನೇಮಕವಾಗಿದ್ದಾರೆ. ಅಂದ್ರೆ ಆಂಧ್ರಪ್ರದೇಶ ಹೈಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರು, ಗಮನಿಸ್ಬೇಕು ಇಂಪಾರ್ಟೆಂಟ್. ಯಾರಂತ ಕೊಟ್ರೆ ನ್ಯಾಯಮೂರ್ತಿ ಲಿಸಾ ಗಿಲ್. ಯಾವನ್ನ ಮಿಸ್ ಆಗಿರ್ತಾವಲ್ಲ, ಪ್ರಮುಖ ಅಂಶಗಳಂತ ಬರ್ತಾವ, ಮತ್ತೆ ಪ್ರಮುಖ ಅಂಶಗಳಲ್ಲಿ ಎಲ್ಲ ಬರ್ತಾವ, ಅದ್ರಾಗ ಎಲ್ಲ ಸೂಚ್ಯಾಂಕಗಳು ಬರ್ತಾವ, ನೇಮಕಾತಿಗಳು ಬರ್ತಾವ, ಎಲ್ಲ ಪ್ರಶಸ್ತಿಗಳು ಬರ್ತಾವ, ಪ್ರಮುಖ ನಿಧನಗಳು, ಪ್ರಮುಖ ಪುಸ್ತಕಗಳು, ಪ್ರಮುಖ ಸುದ್ದಿಯಲ್ಲಿರುವಂತಹ ಸ್ಥಳಗಳು, ಅಮೆರಿಕ, ಇರಾನ್, ಇಸ್ರೇಲ್ ಯುದ್ಧಗಳು, ಬಾರ್ಡರ್ಗಳು, ಗಿಡರು ಎಲ್ಲ ಬರ್ತಾವ ಅಲ್ಲಿ. ಪ್ರಮುಖ ಅಂಶಗಳಾದಾಗ ಯಾವ ಬಿಟ್ಟೋಗಿರ್ತಾವೆ, ಅಳಿದು ಉಳಿದು ಎಲ್ಲ ಬರ್ತಾವ ಅಲ್ಲಿ. ಬಟ್ ಅಲ್ಲಿವರೆಗೆ ಪರ್ಫೆಕ್ಟ್ ಇರ್ಬೇಕು, ನೀವು ಅಲ್ಲಿ ಬರಲಾರ್ದು ಮಾತ್ರ ಬಂದಿರ್ತಾವಲ್ಲ, ಹೊಸದಾಗಿ ಬಂದಿರ್ತಾವಲ್ಲ. ನೋಡ್ರಿ ಇಂಪಾರ್ಟೆಂಟ್ ಇಲ್ಲಿ, ಲೆಫ್ಟಿನೆಂಟ್ ಜನರಲ್ ಸುಸಾನ್ ಕೊಯ್ಲ್ ಯಾವ ದೇಶದ ಸೇನಾ ಮುಖ್ಯಸ್ಥರ ಹುದ್ದೆಗೆ ನೇಮಕವಾಗಿದ್ದಾರೆ? ಲೆಫ್ಟಿನೆಂಟ್ ಜನರಲ್ ಸುಸಾನ್ ಕೊಯ್ಲ್ ಯಾವ ದೇಶದ ಸೇನಾ ಮುಖ್ಯಸ್ಥರು? ನೋಡ್ರಿ ನಮಗಿಲ್ಲಿ ಫ್ರಾನ್ಸು, ಆಸ್ಟ್ರಿಯಾ, ಆಸ್ಟ್ರೇಲಿಯಾ, ಜಪಾನ್, ಆಸ್ಟ್ರೇಲಿಯಾ ದೇಶದ ಸೇನಾ ಮುಖ್ಯಸ್ಥರು, ಮೊದಲ ಮಹಿಳೆ, ಲೇಡೀಸ್, ಗಮನಿಸ್ಬೇಕು ಇಂಪಾರ್ಟೆಂಟ್. ನಮಗಿಲ್ಲಿ ಲೆಫ್ಟಿನೆಂಟ್ ಜನರಲ್ ಸುಸಾನ್ ಕೊಯ್ಲ್ ಯಾವ ದೇಶದ ಸೇನಾ ಮುಖ್ಯಸ್ಥರು ಅಂತ ಕೊಟ್ರೆ ಆಸ್ಟ್ರೇಲಿಯಾ. 44ನೇ ನೋಡ್ರಿ, ಡೆಲ್ಸಿ ರೋಡ್ರಿಗಸ್, ಏನ್ ಸರ್ ಹೆಸರು ಡೆಲ್ಸಿ ರೋಡ್ರಿಗಸ್, ಯಾವ ದೇಶದ ಹಂಗಾಮಿ ಅಧ್ಯಕ್ಷರು? ಬಾಂಗ್ಲಾದೇಶ, ಸ್ಪೇನ್, ವೆನಿಜುವೆಲಾ, ಕೊಲಂಬಿಯಾ. ವೆನಿಜುವೆಲಾ, ಅಮೆರಿಕದ ಅಧ್ಯಕ್ಷರು ಹೋಗಿ ಆ ವೆನಿಜುವೆಲಾ ದೇಶದ ಅಧ್ಯಕ್ಷರನ್ನ ಕರ್ಕೊಂಡು ಹೋದ್ರಲ್ಲಪ್ಪ, ಅಲ್ಲಿ ಇಮಿಡಿಯೇಟ್ಲಿ ಟಕ್ ಅಂತ ಇವ್ರ ನೇಮಕ ಆದ್ರು. ಡೆಲ್ಸಿ ರೋಡ್ರಿಗಸ್, ಬೇರೆಯವ್ರು ಬಂದ್ರೆ ಚೇಂಜ್ ಮಾಡಮ್ಮ ಅಂತ. ಅದ್ರಾಗ ಏನೈತೆ ಒಂದ್ಸಲ ಚೆಕ್ ಮಾಡ್ಕೇರಿ. ವೆನಿಜುವೆಲಾ ದೇಶ ಬಹಳ ಇಂಪಾರ್ಟೆಂಟ್. ವೆನಿಜುವೆಲಾ ದೇಶದ ಸುತ್ತಮುತ್ತ ಇರುವಂತಹ ದೇಶಗಳು, ಇರಾನ್ ದೇಶದ ಸುತ್ತಮುತ್ತ ಇರುವಂತಹ ದೇಶಗಳು, ಇಸ್ರೇಲ್ ದೇಶದ ಸುತ್ತಮುತ್ತ ಇರುವಂತಹ ದೇಶಗಳು, ಅಮೆರಿಕ ದೇಶ ಈ ಯುದ್ಧದಲ್ಲಿ ಏನನ್ನು ಮಾಡಿರಲ್ಲ, ಯಾವ್ದನ್ನ ಕಾರ್ಯಾಚರಣೆ ಹೆಸರುಗಳು ಅವೆಲ್ಲ ನೋಡ್ಕೊಂಡಿರ್ಬೇಕು ನೀವು. ವೆನಿಜುವೆಲಾಗೂ ಬಹಳ ಇಂಪಾರ್ಟೆಂಟ್. 2026 ಫೆಬ್ರವರಿ 17ರಂದು ಯಾವ ದೇಶದ ಪ್ರಧಾನಮಂತ್ರಿಯಾಗಿ ತಾರಿಕ್ ರೆಹಮಾನ್ ಹೆಸರು ನೋಡಿ, ತಾರಿಕ್ ರೆಹಮಾನ್ ರವರು ಪ್ರಮಾಣ ವಚನ ಸ್ವೀಕರಿಸಿದರು? ಬಾಂಗ್ಲಾದೇಶ, ನೇಪಾಳ, ಪಾಕಿಸ್ತಾನ, ಅಫ್ಘಾನಿಸ್ತಾನ.
ಬಾಂಗ್ಲಾದೇಶ ತಾರಿಕ್ ರೆಹಮಾನ್ ಯಾವ ದೇಶದ ಪ್ರಧಾನಮಂತ್ರಿ ಬಾಂಗ್ಲಾದೇಶ ನೋಡ್ರಿ ನಮಗ 2026 ಫೆಬ್ರವರಿ 17ರಂದು ಬಾಂಗ್ಲಾದೇಶದ ಪ್ರಧಾನಮಂತ್ರಿಯಾಗಿ ಬಿಎನ್ಪಿ ಮುಖ್ಯಸ್ಥರಾದ ತಾರಿಕ್ ರೆಹಮಾನ್ ರವರು ಬಾಂಗ್ಲಾದೇಶ ನ್ಯಾಷನಲ್ ಪಾರ್ಟಿ ಇರಬೇಕಿದು ಮುಖ್ಯಸ್ಥರಾದ ತಾರಿಕ್ ರೆಹಮಾನ್ ರವರು ಪ್ರಮಾಣ ವಚನ ಸ್ವೀಕರಿಸಿದರು ಈ ಸಮಾರಂಭದಲ್ಲಿ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ರವರು ಭಾಗಿಯಾಗಿದ್ದರು ಗಮನಿಸಬೇಕಿಲ್ಲ ಬಾಂಗ್ಲಾದೇಶದಲ್ಲಿ ಹೊಸ ಪ್ರಧಾನಮಂತ್ರಿಗಳು ಬಂದರು ಯಾವಾಗ ಫೆಬ್ರವರಿ 17ಕ್ಕ 2026ಕ್ಕ ಪ್ರಮಾಣ ವಚನ ಕಾರ್ಯಕ್ರಮ ಇತ್ತು ನಮಗ ಬಿಎನ್ಪಿ ಅಂತ ಪಕ್ಷ ಐತೆ ಅಲ್ಲಿ ಮುಖ್ಯಸ್ಥರಾದ ತಾರಿಕ್ ರೆಹಮಾನ್ ತಾರಿಕ್ ರೆಹಮಾನ್ ರವರು ಬಾಂಗ್ಲಾದೇಶದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಏನು ಕಾರ್ಯಕ್ರಮ ಇತ್ತಲ್ಲ ಆ ಕಾರ್ಯಕ್ರಮಕ್ಕೆ ನಮ್ಮ ದೇಶದಿಂದ ಲೋಕಸಭಾ ಸ್ಪೀಕರ್ ಅವರು ಹೋಗಿದ್ರು ಯಾರು ಹೇಳ್ರಿ ಓಂ ಬಿರ್ಲಾ ಓಂ ಬಿರ್ಲಾರವರು ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಯಾರು ಹೋಗಿದ್ರು ಅಂತ ಕೇಳಿದ್ರಿಗಿನ ಓಂ ಬಿರ್ಲಾ ಅಂತ ನೀವು ಟಿಕ್ ಮಾಡಬೇಕಾಗ್ತದ ಗೊತ್ತಿರಲಿ ಬಹಳ ಇಂಪಾರ್ಟೆಂಟ್ ಐತೆ ಕರೆಕ್ಟ್ ಆಗಿ ಗಮನಿಸ್ರಿ ಈಗ ನಿಮಗೆ ಲೋಕಸಭಾ ಸ್ಪೀಕರ್ ಯಾರಂತ ಕೊಟ್ರೆ ಓಂ ಬಿರ್ಲಾ ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ ಇಲ್ಲಿ ಜೋಷ್ ಆಂಟೋನಿಯೋ ಕ್ಯಾಸ್ಟ್ರೋ ರಿಸ್ಟ್ರ ಅವರು ನೋಡಿ ಹೆಸರಂಗೈತೆ ಜೋಷ್ ಆಂಟೋನಿಯೋ ಕ್ಯಾಸ್ಟ್ರೋ ರಿಸ್ಟ್ ಏನ್ ಸರ್ ಹೆಸರಿದು ಅಂದ್ರಿಂದ ಗಡಿ ಬರೀ ಜೋಶ್ ಅಂತ ಹೇಳಿ ನೆನ್ಬಿಟ್ಟಿದ್ರೆ ಕೆಲಸ ಆಗೋದಲ್ಲ ಅದು ಒಂದ್ಸಲ ನೋಡಿಕೆ ಅಷ್ಟೇ ಜೋಶ್ ಆಂಟೋನಿಯೋ ಕ್ಯಾಸ್ಟ್ರೋ ರಿಸ್ಟ್ ರವರು ಚಿಲಿ ದೇಶದ ಅಧ್ಯಕ್ಷರು ಕ್ಯೂಬಾ ದೇಶದ ಅಧ್ಯಕ್ಷರು ಸ್ಪೇನ್ ದೇಶದ ಅಧ್ಯಕ್ಷರು ಇರಾನ್ ದೇಶದ ಅಧ್ಯಕ್ಷರು ಚಿಲಿ ದೇಶದ ಅಧ್ಯಕ್ಷರು ಚಿಲಿ ಚಿಲಿ ಅಂತ ದೇಶ ಐತೆ ಚಿಲಿ ಚಿಲಿ ಅಂತ ದೇಶ ಐತೆ ಆ ದೇಶದ ಅಧ್ಯಕ್ಷರವರು ರೀಸೆಂಟ್ ಆಗಿ ಐಎಸ್ ಸುದ್ದಿಲ್ಲ ಇದಾರೆ ಅದಕ್ಕೂ ನಿಮ್ಗೆ ಗೊತ್ತಿರ್ಬೇಕು ಇಂಪಾರ್ಟೆಂಟು ಮತ್ತೆ ಆಮೇಲೆ 2026 ಫೆಬ್ರವರಿ 26ರಂದು ರಾಬ್ ಜಟ್ಟನ್ ರವರು ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು ನೆದರ್ಲ್ಯಾಂಡ್ಸ್ ಫ್ರಾನ್ಸ್ ಜಪಾನ್ ಪೋರ್ಚುಗಲ್ ನೆದರ್ಲ್ಯಾಂಡ್ಸ್ ರಾಬ್ ಜಟ್ಟನ್ ಯಾವ ದೇಶದ ಪ್ರಧಾನಮಂತ್ರಿ ನೆದರ್ಲ್ಯಾಂಡ್ಸ್ ರೀಸೆಂಟ್ ಆಗಿ ಜಾಯ್ನ್ ಆಗ್ಯಾರ ಅಂತ ಕೊಟ್ಟ ತಕ್ಷಣ ಅಪಾಯಿಂಟ್ ಆಗಿಲ್ಲ ಯಾವ್ದಾನ ಒಂದು ಪ್ರಧಾನಮಂತ್ರಿ ಹುದ್ದೆ ಅದು ಗಮನಿಸ್ಬೇಕು ಇಂಪಾರ್ಟೆಂಟ್ ನಿಮಗೆ ಹಿಂಗೆ ನೇರ ಪ್ರಶ್ನೆ ಅಲ್ಲ ನಾಲ್ಕು ದೇಶ ಕೊಟ್ಟಿರ್ತಾನೆ ಯಾವ ರೀಸೆಂಟ್ ಆಗಿ ಏನೋ ಹೊಸದಾಗಿ ಪ್ರೈಮ್ ಮಿನಿಸ್ಟರ್ ಚೇಂಜ್ ಆಗಿರ್ತಾರಲ್ಲ ಗೊತ್ತಿರಲಿಲ್ಲ ಇಲ್ಲದ ರಿಂಗೂನ ಕೊಡೋ ಸಾಧ್ಯತೆ ಇರ್ತದೆ ಏನು ದೊಡ್ಡದಲ್ಲ ಭಾಳ ಇಂಪಾರ್ಟೆಂಟ್ ನೀಟಾಗಿ ಗಮನಿಸ್ರಿ ನೆಕ್ಸ್ಟ್ ಆಮೇಲೆ ಪೆದ್ರೋ ಸ್ಯಾಂಚೆಸ್ ಅವರು ಯಾವ ದೇಶದ ಪ್ರಧಾನಮಂತ್ರಿ ಪೆದ್ರೋ ಸ್ಯಾಂಚೆಸ್ ಸ್ಪೇನು ಫ್ರಾನ್ಸು ಜಪಾನು ಕೆನಡಾ ಸ್ಪೇನ್ ಹೆಸರು ಹೇಗಿದೆ ಪೆದ್ರೋ ಸ್ಯಾಂಚೆಸ್ ಇವರೆಲ್ಲ ಸುದ್ದಿಯಲ್ಲಿದ್ದಾರೆ ಭಾಳ ಇಂಪಾರ್ಟೆಂಟ್ ನೆಕ್ಸ್ಟ್ ಈಗ ಮಾರ್ಕ್ ಕಾರ್ನಿಯರ್ ಅವರು ಯಾವ ದೇಶದ ಪ್ರಧಾನಮಂತ್ರಿ ಜಪಾನು ಸ್ಪೇನು ಕೆನಡಾ ಬ್ರಿಟನ್ ಕೆನಡಾ ದೇಶದ ಪ್ರಧಾನಮಂತ್ರಿ ಮಾರ್ಕ್ ಕಾರ್ನಿ ಆಮೇಲೆ ನಮಗೆ ಮುಖ್ಯವಾಗಿ ಅಲೆಕ್ಸಾಂಡರ್ ಸ್ಟಬ್ ಏನ್ ಡಮ್ ಅಂತ ಅಲೆಕ್ಸಾಂಡರ್ ಸ್ಟಬ್ ರವರು ಯಾವ ದೇಶದ ಅಧ್ಯಕ್ಷರು ಇರಾನು ಇರಾಕ್ ಫಿನ್ಲ್ಯಾಂಡ್ ಗ್ರೀಕ್ ಫಿನ್ಲ್ಯಾಂಡ್ ಅಲೆಕ್ಸಾಂಡರ್ ಸ್ಟಬ್ ಅದು ಗಮನಿಸ್ರಿ ಆಮೇಲೆ ರೀಸೆಂಟ್ ಆಗಿ ಮೊನ್ನೆ ಪೇಪರ್ ಮಾಡಿದ್ ನೋಡ್ರಿ ಮಿನ್ ಹ್ಯಾಂಗ್ ಹೈಂಗ್ ಏನ್ ಸರ್ ಹೆಸರಿದ ಅಂದ್ರೆ ಇಂದಗಡೆಗೆ ಮಿನ್ ಹ್ಯಾಂಗ್ ಹೈಂಗ್ ರವರು ಯಾವ ದೇಶದ ಅಧ್ಯಕ್ಷರು ಭೂತಾನ್ ಮ್ಯಾನ್ಮಾರ್ ಫಿನ್ಲ್ಯಾಂಡ್ ಗ್ರೀಕ್ ಮ್ಯಾನ್ಮಾರ್ ರೀಸೆಂಟ್ ಆಗಿ ಸುದ್ದಿಯಲ್ಲಿದ್ದಾರೆ ಗೊತ್ತಿರಲಿ ಇಂಪಾರ್ಟೆಂಟ್ ಆಮೇಲೆ ಮುಖ್ಯವಾಗಿ ನೋಡ್ರಿ ಭೀಮ್ ಆ್ಯಪ್ಗೆ ಭೀಮ್ ಆ್ಯಪ್ಗೆ ಧೋನಿ ರಾಯಭಾರಿ ಭೀಮ್ ಆ್ಯಪ್ ಬಹಳ ಫೇಮಸ್ ಬಹಳ ಇಂಪಾರ್ಟೆಂಟ್ ಕರೆಕ್ಟ್ ಆಗಿ ಗಮನಿಸ್ರಿ ನೋಡ್ರಿ ಇಲ್ಲಿ 2026 ಮಾರ್ಚ್ 17ರಿಂದ ಮಹೇಂದ್ರ ಸಿಂಗ್ ಧೋನಿ ರವರನ್ನು ಭೀಮ್ ಅಂದ್ರೆ ನೋಡ್ರಿ ಭೀಮ್ ಅಂದ್ರಗಿನ ಭಾರತ್ ಇಂಟರ್ಫೇಸ್ ಫಾರ್ ಮನಿ ಅಲ್ಲಿ ಫಾರ್ ಮನಿ ಅಂತ ನೋಡ್ರಿ ಭಾರತ್ ಇಂಟರ್ಫೇಸ್ ಫಾರ್ ಮನಿ ಅಂದ್ರೆ ಭೀಮ್ ಆ್ಯಪ್ ಅದ್ರ ವಿಸ್ತಾರ ರೂಪ ಕೊಟ್ಟಿದ್ದ ಒಂದ್ಸಲ ಈ ಭೀಮ್ ಐತ ಭೀಮ್ ವಿಸ್ತರಿಸಿ ಅಂತ ಕೊಟ್ಟಿದ್ದ ಈ ಭೀಮ್ ಆ್ಯಪ್ ನ ರಾಯಭಾರಿ ಪಾವತಿ ಅಪ್ಲಿಕೇಶನ್ ನ ಬ್ರಾಂಡ್ ರಾಯಭಾರಿಯಾಗಿ ನೇಮಿಸಲಾಗಿದೆ ಮಹೇಂದ್ರ ಸಿಂಗ್ ಧೋನಿ ಬಹಳ ಫೇಮಸ್ ಬಹಳ ಇಂಪಾರ್ಟೆಂಟ್ ಗೊತ್ತಿರಲಿ ಇಲ್ಲಾಂದ್ರಗಿನ ಭೀಮ್ ಅದರದ್ದು ವಿಸ್ತರಿಸಿ ಭಾರತ್ ಇಂಟರ್ಫೇಸ್ ಫಾರ್ ಮನಿ ನೀಟ ನೋಡಿಕೇರಿ ನೆಕ್ಸ್ಟ್ ಈಗ ಮತ್ತೆ ನೋಡಿ ಉತ್ತರ ಕೊರಿಯಾ ದೇಶದ ಅಧ್ಯಕ್ಷರು ಕಿಮ್ ಜಾಂಗ್ ಉನ್ ಉಣಾಲ ಮತ್ತೆ ಕಿಮ್ ಜಾಂಗ್ ಉನ್ ನೋಡ್ರಿ ಉತ್ತರ ಕೊರಿಯಾದಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಧ್ಯಕ್ಷರಾದ ಕಿಮ್ ಜಾಂಗ್ ಉನ್ ರವರು ಶೇಕಡ 99.93% ಮತಗಳನ್ನು ಪಡೆದು ಮತ್ತೊಮ್ಮೆ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಪೀಪಲ್ಸ್ ಅಸೆಂಬ್ಲಿಯ ಸದಸ್ಯರನ್ನು ಆಯ್ಕೆ ಮಾಡಲು 2026 ಮಾರ್ಚ್ 15ರಂದು ಮತದಾನ ನಡೆಯಿತು ಕಿಮ್ ಜಾಂಗ್ ಉನ್ ರವರ ವರ್ಕರ್ಸ್ ಪಾರ್ಟಿ ಆಫ್ ಕೊರಿಯಾ ಮತ್ತು ಅದರ ಮಿತ್ರ ಪಕ್ಷಗಳು ಶೇಕಡ 99.97% ಮತಗಳನ್ನು ಗಳಿಸಿ ಎಲ್ಲ ಸ್ಥಾನಗಳನ್ನು ಗೆದ್ದಿವೆ ಅಂತ ಇದೆ ನೋಡಿ ಕಿಮ್ ಜಾಂಗ್ ಉನ್ ಬಹಳ ಸುದ್ದಿಯಲ್ಲಿರ್ತಾರೆ ಯಾವ ದೇಶದ ಅಧ್ಯಕ್ಷರು ಉತ್ತರ ಕೊರಿಯಾದ ಸರ್ವಾಧಿಕಾರಿ ಬಹಳ ಇಂಪಾರ್ಟೆಂಟ್ ಒಂದ್ಸಲ ಅವ್ರದ್ದೆಲ್ಲ ಸ್ಟೋರಿಯನ್ನು ನೀವು ನೋಡಿಕೆ ಬೇಕಾದ್ರೆ ನೆಕ್ಸ್ಟ್ 52ನೇ ಪ್ರಶ್ನೆ ಶ್ರೀ ಬಾಲೇಂದ್ರ ಶಾ ರವರು ಯಾವ ದೇಶದ ಪ್ರಧಾನಮಂತ್ರಿಯಾಗಿ ನೇಮಕವಾಗಿದ್ದಾರೆ ಬಾಲೇಂದ್ರ ಶಾ ರೀಸೆಂಟ್ ಆಗಿ ನೇಪಾಳ ಭೂತಾನು ಮಾಲ್ಡೀವ್ಸ್ ಬಾಂಗ್ಲಾದೇಶ ಎಲ್ಲಿ ನೇಪಾಳದ ಪ್ರೈಮ್ ಮಿನಿಸ್ಟರ್ ಅವರು ಶ್ರೀ ಬಾಲೇಂದ್ರ ಶಾ ರೀಸೆಂಟ್ ಆಗಿ
ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ ಅಲ್ಲಿ, ನೇಪಾಳದ ಪ್ರಧಾನಮಂತ್ರಿ ಶ್ರೀ ಬಾಲೇಂದ್ರ ಶಾ 2026 ಮಾರ್ಚ್ 27ರಂದು ರಾಷ್ಟ್ರೀಯ ಸ್ವತಂತ್ರ ಪಕ್ಷದ ಅಂದ್ರೆ ಆರ್ ಎಸ್ ಪಿ ನಾಯಕ ಬಾಲೇಂದ್ರ ಶಾ ಅವರು ನೇಪಾಳದ 47ನೇ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ನೇಪಾಳದ ಅಧ್ಯಕ್ಷರಾದ ರಾಮಚಂದ್ರ ಪೌಡೆಲ್ ರವರು ಪ್ರಮಾಣ ವಚನ ಬೋಧಿಸ್ತಾರೆ. ಅಂದ್ರೆ ನೇಪಾಳ ದೇಶದ ಪ್ರಧಾನಮಂತ್ರಿ ಶ್ರೀ ಬಾಲೇಂದ್ರ ಶಾ, ಗಮನಿಸ್ರಿ, ನೇಪಾಳದ ಅಧ್ಯಕ್ಷರು ಕೊಟ್ರೆ ರಾಮಚಂದ್ರ ಪೌಡೆಲ್. ಗೊತ್ತಿರೋ ಬಗ್ಗೆ ಎಲ್ಲ ನಿಮ್ಗೆ ಹೊಂದಿಸಿ ಬರೀರಿ, ಜೋಡಣೆಗಳು ಇಲ್ಲ ನೇರ ಪ್ರಶ್ನೆ ಏನೋ ಒಂದು ಬರ್ತಿರ್ತಾವೆ ನೀಟಾಗಿ. ಅಂದ್ರೆ ನೀವು ಕರೆಂಟ್ ಅಫೇರ್ಸ್ ಅಂದ್ರೆ ಏನೋ ಸುಮ್ಮನೆ ಒಂದು ಇದು ಓದೋದಲ್ಲ, 6 ತಿಂಗಳ ಅಂತ ಕೊಟ್ಟರೆಗಿನ ಅದು ಭಾಳಷ್ಟು ಐತೆ. ಜನವರಿ ಟು ಜೂನ್ ಅಂತ ಕೊಟ್ರೆ ಅಷ್ಟು ಸುಲಭ ಮಾತಲ್ಲ, ಹೌದಲ್ಲ. ಮತ್ತೆ ಜನವರಿ ಟು ಜೂನ್ ಅಷ್ಟೇ ಓದಿರ ಕೆಲಸ ಆಗೋದಲ್ಲ. ಮತ್ತೆ 2025ರಾಗ ನಡೆದಿರ್ತಾವೆ ಕೆಲವೊಂದು ಇಂಪಾರ್ಟೆಂಟ್, ಇನ್ನು 2026ರಾಗ ಆಗಿರೋದಲ್ಲ. ಈಗ ಒಲಿಂಪಿಕ್ಸ್ ಗೇಮ್ಸ್ ಇದಾವೆ, 2024ರಾಗ ಮುಗಿದಾವೆ, ಇನ್ನೂ ಬಂದಿಲ್ಲ. ಅವೆಲ್ಲ ನೋಡ್ಕೋಬೇಕಾಗ್ತದೆ ಕರೆಕ್ಟಾಗಿ, ಮೇಲೆ ಮೇಲೆ ನೋಡ್ಕೊಂಡು ಕೆಲಸ ಆಗೋದಿಲ್ಲ. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್, ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಎಲ್ಲರಿಗೂ ಗೊತ್ತಾಗ್ಬಿಟ್ಟಾರೆ. ಅಮೆರಿಕದ ಉಪಾಧ್ಯಕ್ಷರು ಜೆ ಡಿ ವ್ಯಾನ್ಸ್ ರೀಸೆಂಟ್ ಆಗಿ ಬಂದಿರಲ್ಲಪ್ಪ, ತಾಜ್ಮಹಲ್ಗೆ ಹೋಗಿದ್ರು. ಜೆ ಡಿ ವ್ಯಾನ್ಸ್ ಅಮೆರಿಕದ ವೈಸ್ ಪ್ರೆಸಿಡೆಂಟ್ ಜೆ ಡಿ ವ್ಯಾನ್ಸ್. ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಸುದ್ದಿಲೇದಾರ, ಯಾಕಂದ್ರೆ ಇರಾನ್ ಮತ್ತೆ ಅಮೆರಿಕದ ಯುದ್ಧದ ಮಧ್ಯಸ್ಥಿಕೆ ಪಾಕಿಸ್ತಾನ, ಸುದ್ದಿಲೇದಾರಿಲ್ಲ. ಪಾಕಿಸ್ತಾನಕ್ಕೆ ಇವರು ಇದ್ರಲ್ಲ ಯಾರು ಹೇಳ್ರಿ, ಜೆ ಡಿ ವ್ಯಾನ್ಸ್ ಗೊತ್ತಿರಬೇಕಲ್ಲ. ಮತ್ತೆ ಆಮೇಲೆ ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಾಕಿರ್ ಕಾಲಿಬಾಫ್ ಇವರು ಹೋಗಿದ್ರಲ್ಲ ಇದಕ್ಕೆ ಪಾಕಿಸ್ತಾನಿಗೆ, ಅಂದ್ರೆ ಏನೋ ಶಾಂತಿ ಒಪ್ಪಂದ ಮಾಡಿಕೊಳ್ಳಕ್ಕೆ ಸುದ್ದಿಯಲ್ಲಿದ್ರು ಎಲ್ಲ ಅಮೆರಿಕದ ಅಧ್ಯಕ್ಷರು ಉಪಾಧ್ಯಕ್ಷರು. ಮತ್ತೆ ಆಮೇಲೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಇರಾನ್ ಸಂಸತ್ತಿನ ಸ್ಪೀಕರು ಬಹಳ ಇಂಪಾರ್ಟೆಂಟ್. ಏನು ಮಧ್ಯಸ್ಥಿಕೆ ವಹಿಸಿದ್ದಲ್ಲ ಪಾಕಿಸ್ತಾನ, ಅದೆಲ್ಲ ನಿಮ್ಗೆ ಗೊತ್ತಿರಬೇಕು ಇಂಪಾರ್ಟೆಂಟ್. 4 ಸರಿ ಇದಾವೆ, ಮೇಲಿನ ಎಷ್ಟು ಈ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿವೆ? ಕೇವಲ 1, ಕೇವಲ 2, ಕೇವಲ 3, ಮೇಲಿನ ಎಲ್ಲವು ಓಸೋ. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್, ಲೆಬನಾನ್, ಲೆಬನಾನ್ಗೂ ಸುದ್ದಿಲೆ ಐತೆ. ಲೆಬನಾನ್ ದೇಶದ ಅಧ್ಯಕ್ಷ ಸುದ್ದಿಲೆ ಇದಾರ, ಗೊತ್ತಿರಬೇಕು ನೋಡ್ರಿ ಇಂಪಾರ್ಟೆಂಟ್. ಇಲ್ಲಿ ಬಹಳ ಕರೆಕ್ಟ್ ಆಗಿ ಗಮನಿಸ್ಬೇಕಿಲ್ಲ. ಲೆಬನಾನ್ ಅಧ್ಯಕ್ಷರು ಜೋಸೆಫ್ ಔನ್ ಕರೆಕ್ಟ್ ಆಗಿ ಗಮನಿಸ್ರಿ. ಆಮೇಲೆ ಇಸ್ರೇಲ್ನ ಪ್ರಧಾನಮಂತ್ರಿ ಬೆಂಜಾಮಿನ್ ನೇತನ್ಯಾಹು, ಇಸ್ರೇಲ್ ಕರೆಕ್ಟ್ ಆಗಿ ನೋಡ್ಕೋಬೇಕು. ಯಾಕಂದ್ರೆ ನಿಮ್ಗೆ ಎಕ್ಸಾಮ್ ನಲ್ಲಿ ಒಂದಿಸಿ ಬರೀರಿ, ಜೋಡಣೆದಾಗಿನ ಬಂದ್ರಗಿನ ಇವೆಲ್ಲ ಹಾಕಿರ್ತಾರೆ. ಯಾವ್ದಾದ್ರು ದೇಶದ ಮುಖ್ಯಸ್ಥರು ಸುದ್ದಿಲೆ ಇದಾರೆ ಅಂದ್ರೆ ಇವರೆಲ್ಲ ಇವರು. ಲೆಬನಾನ್ ಅಂತ ದೇಶ ಇದೆ, ಲೆಬನಾನ್ ಅದರ ಅಧ್ಯಕ್ಷರು ಜೋಸೆಫ್ ಔನ್, ಇಸ್ರೇಲ್ ಅಂದ್ರೆ ನಿಮ್ಗೆ ಗೊತ್ತೈತೆ ಬೆಂಜಮಿನ್ ನೇತನ್ಯಾಹು. ನೆಕ್ಸ್ಟ್ ನೋಡ್ರಿ, ಲೂಯಿಸ್ ಇನಾಸಿಯೋ ಲೂಲಾ ಡಾ ಸಿಲ್ವಾ, ಏನ್ ಸರ್ ಇದು ಅಂದ್ರೆ ಹಿಂದಗಡಿ, ಲೂಯಿಸ್ ಇನಾಸಿಯೋ ಲೂಲಾ ಡಾ ಸಿಲ್ವಾ ಅವರು ಯಾವ ದೇಶದ ಅಧ್ಯಕ್ಷರು? ಫಿನ್ಲ್ಯಾಂಡ್, ಸ್ಪೇನ್, ಬ್ರೆಜಿಲ್, ಬ್ರಿಟನ್. ಬ್ರೆಜಿಲ್, ಬ್ರೆಜಿಲ್ ದೇಶದ ಅಧ್ಯಕ್ಷರ ಹೆಸರು ಏನಂತ ಕೊಟ್ಟರೆಗಿನ? ಲೂಯಿಸ್ ಇನಾಸಿಯೋ ಲೂಲಾ ಡಾ ಸಿಲ್ವಾ, ಗಮನಿಸ್ಬೇಕು ನೀವು. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್, ಅವ್ ಸಿಂಗಲ್ ಲೈನ್ ಏನೈದವಲ್ಲ ಜೋಡಣೆದಾಗ ಬರ್ತಾವ, ಗಮನಿಸಿ ನಮಗೆ ನೋಡ್ರಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. 2025 ಜನವರಿ 1ರಂದು ಯೋಜನಾ ಆಯೋಗದ ಬದಲಿಗೆ ನೀತಿ ಆಯೋಗವನ್ನು ಸ್ಥಾಪಿಸಲಾಗಿದೆ, ಸರಿ. ಯೋಜನಾ ಆಯೋಗ ಅಂತ ಇತ್ತು, ಅದನ್ನ ನೀತಿ ಆಯೋಗ ಮಾಡಿದ್ದಾವಾಗ 2015 ಜನವರಿ 1ಕ್ಕೆ, ಇದು ಸರಿ. ನೀತಿ ಆಯೋಗದ ಪದನಿಮಿತ್ತ ಅಧ್ಯಕ್ಷರು ಮಾನ್ಯ ಪ್ರಧಾನಮಂತ್ರಿಗಳು, ಸರಿ. ನೀತಿ ಆಯೋಗದ ಅಧ್ಯಕ್ಷರು ಯಾವಾಗಲೂ ಯಾರಾಗಿರ್ತಾರೋ ಮಾನ್ಯ ಪ್ರಧಾನಮಂತ್ರಿಗಳು, ಸರಿ. ಆಮೇಲೆ ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಅಶೋಕ್ ಕುಮಾರ್ ಲಾಹಿರಿ ಅವರು ನೇಮಕವಾಗಿದ್ದಾರೆ. ನೀತಿ ಆಯೋಗದ ಉಪಾಧ್ಯಕ್ಷರು ಹೊಸದಾಗಿ ಯಾರು ಬಂದ್ರ ಅಂತ ಕೊಟ್ಟರೆಗಿನ ಅಶೋಕ್ ಕುಮಾರ್ ಲಾಹಿರಿ, ಅಶೋಕ ಕುಮಾರ ಲಾಹಿರಿ, ಸರಿ ಹೌದಲ್ಲ, ಸರಿ. ಆಮೇಲೆ ನೀತಿ ಆಯೋಗದ ಸಿಇಒ ಆಗಿ ನಿಧಿ ಚಿಬ್ಬರ್ ಅವರು ಸೇವೆ ಸಲ್ಲಿಸುತ್ತಿದ್ದಾರೆ. ನೋಡಮ್ಮಗ, ಉಪಾಧ್ಯಕ್ಷರು ಕೊಟ್ಟರೆಗಿನ ಅಶೋಕ್ ಕುಮಾರ್ ಲಾಹಿರಿ, ಅಧ್ಯಕ್ಷರು ಕೊಟ್ಟರೆಗಿನ ಮಾನ್ಯ ಪ್ರಧಾನಮಂತ್ರಿಗಳು, ಮತ್ತೆ ಸಿಇಒ ಕೊಟ್ಟರೆಗಿನ ನಮಗ ಈ ಪ್ರೆಸೆಂಟ್ ಯಾರಾದ್ರೆ ಅಂತ ಕೊಟ್ಟರೆಗಿನ ನಿಧಿ ಚಿಬ್ಬರ್. ಆ ಸುಬ್ರಹ್ಮಣ್ಯಂ ಅಂತಿದ್ರು ಅವ್ರು ಹೋದ್ರ ಅವರು ಇವರು ಹೆಚ್ಚುವರಿ ಜವಾಬ್ದಾರಿ ಕೊಟ್ಟಾರ, ಅದನ್ನ ಪ್ರಶ್ನೆ ಹಾಕಿದ್ದೀನಿ. ನೋಡಮ್ಮ ಅಂತ ಇದು 4ನೇದು ಸರಿ ಐತೆ, ಸರಿ ಐತಿಲ್ಲ. ಈ ಮೇಲಿನವುಗಳಲ್ಲಿ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ? ಒಂದು ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, 1 ಮತ್ತು 2 ಸರಿ ಇದಾವ, 1ನೇ ಸರಿ 2ನೇ ಸರಿ 3ನೇ ಸರಿ 4ನೇ ಸರಿ, 4 ಆಪ್ಷನ್ಸ್ ಕೂಡ ಸರಿ ಇದಾವೆ. 1, 2, 3, 4 ಸರಿ. ನೋಡ್ರಿ ಹಿಂಗೆ ನೋಡ್ಕೋಬೇಕು ನೀವು, ಸುಣ್ಣವಲ್ಲ, ಸ್ಟೇಟ್ಮೆಂಟ್ ವೈಸ್ ಇರಬೇಕು, ಒಂದಿಸಿ ಬೇರೆ ಇರಬೇಕು, ಜೋಡಣೆ ಇರಬೇಕು. ನೇರ ಪ್ರಶ್ನೆ ಬಂದ್ರೆ ಬರಲಿ, ಅರ್ಥ ಮಾಡ್ಕೋಬೇಕು. ನೀವೇ ಓದ್ಬೇಕು, ಜಾಸ್ತಿ ಜಾಸ್ತಿ ಓದ್ತಾನೆ ಇರ್ಬೇಕು ನೀವು. ನಾವು 1% ಹೇಳಿದ್ರೆ ನೀವು 99% ಓದ್ಬೇಕು ನೀವು. ನೋಡ್ರಿ ಇಲ್ಲಿ ನೀತಿ ಆಯೋಗದ ಉಪಾಧ್ಯಕ್ಷರು ಹೊಸದಾಗಿ, ಇವ್ರಿಗೆ ಪ್ರಸ್ತುತ ನೀತಿ ಆಯೋಗದ ಉಪಾಧ್ಯಕ್ಷರು ಯಾರು? ಪ್ರಸ್ತುತ ನೀತಿ ಆಯೋಗದ ಉಪಾಧ್ಯಕ್ಷರು ಡಾಕ್ಟರ್ ಅಶೋಕ್ ಕುಮಾರ್ ಲಾಹಿರಿ, ಸುಮನ್ ಕೆ ಬೇರಿ, ರಾಜೀವ್ ಕುಮಾರ್, ಅರವಿಂದ ಪನಾಗರಿಯ, ಅಶೋಕ್ ಕುಮಾರ್ ಲಾಹಿರಿ. ಇಂಥವೆಲ್ಲ ಅಪ್ಡೇಟ್ ಮಾಡ್ಕೋಬೇಕು ಅಷ್ಟೇ. ನೀತಿ ಆಯೋಗದ ಉಪಾಧ್ಯಕ್ಷರು ಡಾಕ್ಟರ್ ಅಶೋಕ್ ಕುಮಾರ್ ಲಾಹಿರಿ ನೋಡ್ರಿ. ಆಮೇಲೆ ನೆಕ್ಸ್ಟ್, ಈಗ ಪ್ರಸ್ತುತ ನೀತಿ ಆಯೋಗದ ಉಪಾಧ್ಯಕ್ಷರು ಡಾಕ್ಟರ್ ಅಶೋಕ್ ಕುಮಾರ್ ಲಾಹಿರಿ ನೋಡ್ಕೋಬೇಕು ಕರೆಕ್ಟಾಗಿ. ಯಾರನ್ನ ಚೇಂಜ್ ಆಗ್ಯಾರಂದ್ರೆ ಟಕ್ಕನ್ ಚೇಂಜ್ ಮಾಡ್ಕೋಬೇಕು ನೀವು. ಅಧ್ಯಕ್ಷರು ಯಾವಾಗಲೂ ಪ್ರಧಾನಮಂತ್ರಿಗಳು, ಸಿಇಒ ಅವರು ನಿಧಿ ಚಿಬ್ಬರ್ ಅಂತ ಇದ್ದಾರೆ ನೋಡ್ರಿ ಇಂಪಾರ್ಟೆಂಟ್. ಇಲ್ಲಿ ಅದಕ್ಕೂ ಹಾಕಿವಿ. 2026 ಫೆಬ್ರವರಿ 24ರಂದು ನೀತಿ ಆಯೋಗದ ಸಿಇಒ ಆಗಿದ್ದ ಬಿ ವಿ ಆರ್ ಸುಬ್ರಹ್ಮಣ್ಯಂ ರವರ ಅಧಿಕಾರಾವಧಿ
ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ನೀತಿ ಆಯೋಗದ ಸಿಇಒ ಆಗಿ ಹೆಚ್ಚುವರಿ ಜವಾಬ್ದಾರಿಯನ್ನು ಯಾರು ವಹಿಸಿಕೊಂಡಿದ್ದಾರೆ ಅಂತ ಇತ್ತು. ಅಂದ್ರೆ ನಮಗೆ 2026 ಫೆಬ್ರವರಿ 24ರಂದು ನೀತಿ ಆಯೋಗದ ಸಿಇಒ ಆಗಿದ್ದ ಇವರಿದ್ದ ರಿಟೈರ್ಡ್ ಇವರಾದ್ರು ಏನಂತ ಕೊಟ್ರೆ ಇವರು ಅಧಿಕಾರಾವಧಿ ಮುಗಿತಿರೋದು ಬಿವಿಆರ್ ಸುಬ್ರಹ್ಮಣ್ಯಂ. ಅಧಿಕಾರಾವಧಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಈ ನೀತಿ ಆಯೋಗದ ಸಿಇಒ ಪೋಸ್ಟ್ ಖಾಲಿ ಐತಲ್ಲ, ಅದಕ್ಕೆ ಹೆಚ್ಚುವರಿ ಜವಾಬ್ದಾರಿನ ಯಾರಿಗೆ ಕೊಟ್ಟರೆ ಅಂತ ಕೊಟ್ಟ ಅನ್ನೋದಿಲ್ಲಿ ನಮಗೆ ಬಿವಿಆರ್ ಸುಬ್ರಹ್ಮಣ್ಯಂ, ನಿಧಿ ಚಿಬ್ಬರ್, ಅಮಿತಾಬ್ ಕಾಂತ್, ರಾಜೀವ್ ಕುಮಾರ್ ಅಂತ ಇದೆ. ಇಲ್ಲಿ ಉತ್ತರ ನಿಧಿ ಚಿಬ್ಬರ್ ಇವರು ಹೆಚ್ಚುವರಿ ಏನಂತ ಕೊಟ್ರೆ ಚಾರ್ಜ್ ತಗೊಂಡಾರ, ಅದನ್ನು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಈಗ 58ನೇ ಪ್ರಶ್ನೆ. ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಅಕ್ಕ ವಿಶ್ವ ಕನ್ನಡ ಸಮ್ಮೇಳನದ ರಾಯಭಾರಿ ಅಮೆರಿಕ ನಡೀತದ, ಅಕ್ಕ ವಿಶ್ವ ಕನ್ನಡ ಸಮ್ಮೇಳನದ ರಾಯಭಾರಿ ಈಗ ಸದ್ಯದಲ್ಲಿ ರಿಷಭ್ ಶೆಟ್ಟಿ ಅವರು ಸರಿ. ಚೀನಾಕ್ಕೆ ಭಾರತದ ರಾಯಭಾರಿ, ಚೀನಾ ದೇಶದಲ್ಲಿ ಭಾರತದ ರಾಯಭಾರಿ ವಿಕ್ರಮ್ ದೊರೆಸ್ವಾಮಿ ಸರಿ. ವರ್ಷದ ಪ್ಯಾರಾ ಆರ್ಚರ್ ಗೌರವ ಶೀತಲ್. ಶೀತಲ್ ಅವ್ರದ್ದು ಹೆಂಗೈತೆ ಪರಿಸ್ಥಿತಿ ನೋಡ್ರಿ, ಯಾ ನಮ್ಮನ್ನ ಅಚೀವ್ಮೆಂಟ್ ಮಾಡ್ಯಾರ. ನಿಮ್ಮ ಹತ್ರ ಎಲ್ಲ ಇದೆ, ಕೈ ಐತೆ, ಕಾಲ ಐತೆ, ಪೆನ್ ಇದಾವ, ಎಲ್ಲ ಇದಾವ. ಆದ್ರಿಗೂ ಮಕ್ಕಂಡಿರ್ತಾರೆ ಸದ್ಯ ತುಂಬೋದು ಕಣ್ಕೆಸೆ. ಇವ್ರದ್ದು ನೋಡ್ರಿ ಶೀತಲ್ ಅಂತ ನೋಡ್ರಿ, ವರ್ಷದ ಪ್ಯಾರಾ ಆರ್ಚರ್ ಗೌರವ ಕೊಟ್ಟಾರ. ಇವ್ರದ್ದು ಸ್ಟೋರಿ ನೋಡ್ಕೋಬೇಕು, ಇನ್ಸ್ಪಿರೇಷನ್ ಆಗ್ತದ. ಸರಿ ಐತೆ. ಎಐ ಹೊಣೆಗಾರಿಕೆ ಸಮಿತಿ ಅದರ ಮುಖ್ಯಸ್ಥರು ಕ್ರಿಸ್ ಗೋಪಾಲಕೃಷ್ಣ ಅಂತ ಇವ್ರಿಗೂ ಸರಿ. ಎಲ್ಲೋ ಸರಿ, ಒಂದೇ ಸರಿ, ಎರಡೇ ಸರಿ, ಮೂರನೇ ಸರಿ, ನಾಲ್ಕನೇ ಸರಿ, ಮೇಲಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿವೆ? ಕೇವಲ ಒಂದು, ಕೇವಲ ಎರಡು, ಕೇವಲ ಮೂರು, ಮೇಲಿನಲ್ಲ ಓ ಸರಿ. ನೀವೊಂದು ಸಲ ನೋಡ್ಕೋಬೇಕು. ಅಕ್ಕ ವಿಶ್ವ ಕನ್ನಡ ಸಮ್ಮೇಳನದ ರಾಯಭಾರಿ ರಿಷಭ್ ಶೆಟ್ಟಿ, ಚೀನಾಕ್ಕೆ ಭಾರತದ ರಾಯಭಾರಿ ವಿಕ್ರಮ್ ದೊರೆಸ್ವಾಮಿ, ಆಮೇಲೆ ಶೀತಲ್ ಅವರ ಬಗ್ಗೆ ಒಂದ್ಸಲ ನೋಡ್ಕೇನೆ ನೋಡ್ಕೇರಿ ಹೆಂಗ ಬಹಳ ಏನಂತ ಕೊಟ್ಟರೆ ನಿಮ್ಮ ಮೇಲೆ ಪ್ರಭಾವ ಬೀರಬಹುದು. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ ಇಲ್ಲಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರಾಗಿ ಮಾಜಿ ಕಾನೂನು ಕಾರ್ಯದರ್ಶಿ ರಾಜ್ಕುಮಾರ್ ಗೋಯಲ್ ರವರು, ರಾಜ್ಕುಮಾರ್ ಗೋಯಲ್ ರವರು ನೇಮಕವಾಗಿದ್ದಾರೆ. ಇವರೊಂದಿಗೆ 8 ಆಯುಕ್ತರನ್ನು ನೇಮಿಸಲಾಗಿದೆ. ಗಮನಿಸಬೇಕು, ರಾಜ್ಕುಮಾರ್ ಗೋಯಲ್ ಬಹಳ ಫೇಮಸ್, ಬಹಳ ಇಂಪಾರ್ಟೆಂಟ್. ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರು, ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರು ಯಾರು? ಮಾಜಿ ಕಾನೂನು ಕಾರ್ಯದರ್ಶಿ ರಾಜ್ಕುಮಾರ್ ಗೋಯಲ್ ಅವರು ಮುಖ್ಯ ಆಯುಕ್ತರು. ಅವ್ರ ಜೊತೆ ಇನ್ನೊಂದು 8 ಜನ ಆಯುಕ್ತರಾಗಿ ಅಪಾಯಿಂಟ್ ಆದರು ರೀಸೆಂಟ್ ಆಗಿ, ಅಂದ್ರೆ 2026. ಸರಿ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ನೇತೃತ್ವದ ಆಯ್ಕೆ ಸಮಿತಿಯು ಕೇಂದ್ರ ಮಾಹಿತಿ ಆಯೋಗದಲ್ಲಿ ಖಾಲಿ ಇದ್ದ ಹುದ್ದೆಗಳಿಗೆ ನೇಮಕಾತಿ ಮಾಡಿದೆ. ಈ ಆಯ್ಕೆ ಸಮಿತಿಯಲ್ಲಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಮತ್ತು ಲೋಕಸಭೆ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಇದ್ರಂತ ಇತ್ತು. ಅಂದ್ರೆ ಇಲ್ಲಿ ಗಮನಿಸಬೇಕಾದದ್ದೇನೆಂದ್ರೆ ಈ ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರು ಏನು ಅಪಾಯಿಂಟ್ ಆದ್ರಲ್ಲ ಯಾರು ಅವರು? ರಾಜ್ಕುಮಾರ್ ಗೋಯಲ್. ಇವ್ರನ್ನ ಆಯ್ಕೆ ಮಾಡಕ ಒಂದು ಸಮಿತಿ ಸಭೆ ಮಾಡಿದ್ರು. ಆ ಸಮಿತಿಗೆ ಯಾರ್ಯಾರಿರ್ತಾರ? ಮಾನ್ಯ ಪ್ರಧಾನಮಂತ್ರಿಗಳು, ಆಮೇಲೆ ಮಾನ್ಯ ಗೃಹ ಸಚಿವರು, ಮಾನ್ಯ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು. ಸಮಿತಿಗೂ ಇಂಪಾರ್ಟೆಂಟ್. ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರನ್ನು ಮತ್ತು ಇತರ ಆಯುಕ್ತರನ್ನು ನೇಮಕ ಮಾಡಕ ಏನು ಸಭೆ ಸೇರ್ತದಲ್ಲಪ್ಪ ಒಂದು ಸಮಿತಿ, ಮಾನ್ಯ ರಾಷ್ಟ್ರಪತಿ ಅವರಿಗೆ ಶಿಫಾರಸು ಮಾಡ್ತದಲ್ಲ, ಆ ಸಮಿತಿಗೆ ಯಾರ್ಯಾರಿರ್ತಾರೆ ಅಂತ ಕೊಟ್ರೆ ಪ್ರಧಾನಮಂತ್ರಿ, ಕೇಂದ್ರ ಗೃಹ ಸಚಿವರು, ಲೋಕಸಭೆಯ ವಿರೋಧ ಪಕ್ಷದ ನಾಯಕರು. ಅರ್ಥ ಆಯ್ತಾ? ಸರಿ ಐತೆ. ಆಮೇಲೆ ಮಾಹಿತಿ ಹಕ್ಕು ಕಾಯಿದೆ 2007ರಲ್ಲಿ ಜಾರಿಯಾಗಿದೆ. 2007ರಲ್ಲಿ ಎಲ್ಲಿ? 2005. 2005 ಅಲ್ಲ, ಆಯ್ತು ಸರಿ, ತಪ್ಪಾಯ್ತೆ. ಮೇಲೆ ನೀಡಿದ ಹೇಳಿಕೆಗಳಲ್ಲಿ ಯಾವ್ಯಾವ ಸರಿ ಇದಾವೆ? ಒಂದು ಮಾತ್ರ ಸರಿಯಾಗಿದೆ, ಎರಡು ಮಾತ್ರ ಸರಿಯಾಗಿದೆ, ಒಂದು ಮತ್ತೆ ಎರಡು ಸರಿ ಇದಾವೆ, ಒಂದೇ ಎರಡನೇ ಮೂರನೇ ಸರಿ, ಒಂದು ಮತ್ತೆ ಎರಡು ಸರಿ, ಮೂರನೇದು ಯಾಕೆ ತಪ್ಪು ಹೇಳ್ರಿ? 2007ಅಲ್ಲ ಅದು, 2005. ಅರ್ಥ ಆಯ್ತಿಲ್ಲ ನಿಮ್ಗೆ? ಒಂದು ಪ್ರಶ್ನೆ, ಸಿಂಗಲ್ ಪ್ರಶ್ನೆ ಐತೆ ನೋಡ್ರಿ. ಆಮೇಲೆ ಮಾಹಿತಿ ಹಕ್ಕು ಕಾಯಿದೆ 2005ರಾಗ. ಆಮೇಲೆ ನೋಡ್ರಿ ಇಲ್ಲಿ ಬಂತು ನೋಡ್ರಿ, ಪ್ರಸ್ತುತ ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರು ಇವೆಲ್ಲ ಕೊಡ್ತಾನೆ ಗೊತ್ತಿರ್ಬೇಕು ನಿಮಗೆ. ರಾಜ್ಕುಮಾರ್ ಗೋಯಲ್, ಹೀರಾಲಾಲ್ ಸಮಾರಿಯಾ, ದೀಪಕ್ ಸಂಧು, ವಜಾಯತ್ ಅಬಿಬುಲ್ಲಾ. ಯಾರು ಹೇಳ್ರಿ? ರಾಜ್ಕುಮಾರ್ ಗೋಯಲ್ ಅವ್ರಿಗಿಂತ ಮುಂಚೆಗೆ ಇವರಿದ್ದರು, ಹೀರಾಲಾಲ್ ಸಮಾರಿಯಾ. ಇವರು ಮೊದಲ ಮಹಿಳೆ ಮುಖ್ಯ ಆಯುಕ್ತರಾದ ದೀಪಕ್ ಸಂಧು, ವಜಾಯತ್ ಅಬಿಬುಲ್ಲಾ ಫಸ್ಟ್ ಇದ್ರು. ಇವಾಗ ಪ್ರೆಸೆಂಟ್ ಇವರ ಹೆಸರು ಗೊತ್ತಿರಲಿಲ್ಲ. ಪ್ರಸ್ತುತ ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರು, ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರು ಯಾರು? ರಾಜ್ಕುಮಾರ್ ಗೋಯಲ್. ನೆಕ್ಸ್ಟ್ ಈಗ ಅವ್ರ ಹೆಸರು ನೋಡ್ರಿ, ರಾಜ್ಕುಮಾರ್ ಗೋಯಲ್ ರವರು 2025 ಡಿಸೆಂಬರ್ 15ರಿಂದ ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 2025 ಡಿಸೆಂಬರ್ 15ರಿಂದ ನೀವು 2026 ನೋಡ್ರಿ, 2026 ಜನವರಿ ಟು ಜೂನ್ ಅಂದ್ರೆ ಅಂತೀಕರಿ, ಮತ್ತೆ ಇವ್ರು ಮಿಸ್ ಆಗೋದಲ್ಲ ನೋಡಿ. ಹಿಂಗೂ ಇರ್ತಾವ. ರಾಜ್ಕುಮಾರ್ ಗೋಯಲ್ ಅವರು ಬಹಳ ಇಂಪಾರ್ಟೆಂಟು, ಕೇಂದ್ರದ ಮುಖ್ಯ ಮಾಹಿತಿ ಆಯುಕ್ತರು. ನೆಕ್ಸ್ಟ್ ನೋಡ್ರಿ 61ನೇ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ನಿವೃತ್ತ ಐಎಎಸ್ ಅಧಿಕಾರಿ ಜಿ ಸತ್ಯವತಿ, ನೋಡಿ ಜಿ ಸತ್ಯವತಿ ರವರನ್ನು ಕರ್ನಾಟಕ ರಾಜ್ಯದ ಮುಖ್ಯ ಮಾಹಿತಿ ಆಯುಕ್ತರಾಗಿ ರಾಜ್ಯಪಾಲರು ನೇಮಕ ಮಾಡಿದ್ದಾರೆ. ಈ ನಿಮಗ
ಕೇಂದ್ರದ ಮುಖ್ಯ ಮಾಹಿತಿ ಆಯುಕ್ತರು ಯಾರಂತ ಗೊತ್ತಾಯ್ತು, ರಾಜ್ಕುಮಾರ್ ಗೋಯಲ್ ರೀಸೆಂಟ್ ಆಗಿ ಅಪಾಯಿಂಟ್ ಆಗ್ಯಾರ.

ಕರ್ನಾಟಕ ರಾಜ್ಯದ ಮುಖ್ಯ ಮಾಹಿತಿ ಆಯುಕ್ತರು ನೋಡ್ರಿ, ನಮ್ಗೆ ಇಂಪಾರ್ಟೆಂಟ್ ನಿವೃತ್ತ ಐಎಎಸ್ ಅಧಿಕಾರಿ ಜಿ ಸತ್ಯವತಿ ಅವ್ರನ್ನ ರೀಸೆಂಟ್ ಆಗಿ ಮೊನ್ನೆ ರಾಜ್ಯಪಾಲರು ನೇಮಕ ಮಾಡಿದರು. ನೋಡಮ್ಮ ಇಲ್ಲಿ ಒಂದೇ ಸರಿ ಐತೆ. ಆಮೇಲೆ ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರು 62 ವರ್ಷ ವಯಸ್ಸಿನವರೆಗೆ ಅಥವಾ ಗರಿಷ್ಠ 5 ವರ್ಷದ ಅವಧಿಯವರೆಗೆ ಅಧಿಕಾರದಲ್ಲಿರುತ್ತಾರೆ ಅಂತ ಐತೆ. ಇದು 62 ಅಲ್ಲ, ಇದು 65 ಆಗ್ಬೇಕಾಯ್ತು. ಇದು 5 ಅಲ್ಲ, ಇದು 3 ಆಗ್ಬೇಕಾಯ್ತು. ಇದಕ್ಕ ಬಿ ತಪ್ಪಾಗ್ಯದ. ಆಮೇಲೆ ಕೇಂದ್ರ ಮಾಹಿತಿ ಹಕ್ಕು ಕಾಯ್ದೆ 2005 ಅಕ್ಟೋಬರ್ 12 ಜಾರಿಗೊಳಿಸಲಾಗಿದೆ. ಸರಿ ಐತಿ, 2005 ಅಕ್ಟೋಬರ್ 12 ಸರಿ. ಆಮೇಲೆ ಕರ್ನಾಟಕವು 2006 ಮಾರ್ಚ್ 2 ರಾಜ್ಯ ಮಾಹಿತಿ ಆಯೋಗ ಸ್ಥಾಪಿಸಿತ್ತು ಅಂತ ಐತಿ. ಅಂದ್ರೆ ಕರ್ನಾಟಕದಲ್ಲಿ ರಾಜ್ಯ ಮಾಹಿತಿ ಆಯೋಗ ಐತಲ್ಲಪ್ಪ, ಸ್ಥಾಪನೆ ಆಗಿದ್ದು 2006 ಮಾರ್ಚ್ 2. ಸರಿ ಐತಿ. ಅಂದ್ರೆ ಬಿ ಮಾತ್ರ ತಪ್ಪಾಗ್ಯದ. ಎ ಸರಿ, ಸಿ ಸರಿ, ಡಿ ಸರಿ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವ್ಯಾವ ಸರಿ ಇದಾವೆ? ಎ ಮತ್ತು ಬಿ ಮಾತ್ರ. ಎ ಮತ್ತು ಬಿ ಮಾತ್ರ, ಬಿ ಎಲ್ಲಿ ಇಲ್ಲ. ಬಿ ಮತ್ತು ಸಿ ಮಾತ್ರ, ಬಿ ಇಲ್ಲನಿಲ್ಲ. ಹೆಚ್ಚಲ್ಲಿ ಏನಂತ ಕೊಟ್ಟರೆ ಇಲ್ಲಿ ಎ ಸಿ ಡಿ ಆಪ್ಷನ್ಸ್ ಡಿ. ಎ ಸಿ ಡಿ, ಬಿ ತಪ್ಪಾಗ್ಯದ. ಬಿ ತಪ್ಪಾಗಿದ್ದಿಲ್ಲ, ಏನು ತಪ್ಪಾಗ್ಯದ ನೋಡ್ರಿ. ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರು 65 ವರ್ಷ ವಯಸ್ಸಿನವರೆಗೆ ಅಥವಾ ಗರಿಷ್ಠ 3 ವರ್ಷದ ಅವಧಿಯವರೆಗೆ ಅಧಿಕಾರದಲ್ಲಿರುತ್ತಾರೆ. ಇಲ್ಲಿ ಏನಾಗಿತ್ತು? ಇಲ್ಲಿ 62 ವರ್ಷ ಆಗಿತ್ತು, 65 ಆಗಬೇಕಾಗಿತ್ತು. ಅಲ್ಲಿ 5 ವರ್ಷ ಆಗಿತ್ತು, 3 ವರ್ಷ ಆಗಬೇಕಾಗಿತ್ತು. ನೋಡಿ, ಇನ್ನೊಂದು ಸಿಂಪಲ್ ಪ್ರಶ್ನೆ. ಪ್ರಸ್ತುತ ಕರ್ನಾಟಕ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರು ಸಿಂಗಲ್ ಹರ್ಷ ಗುಪ್ತಾ, ಪ್ರವೀಣ್ ಸಿನ್ಹಾ, ದೀಪಕ್ ಸಂಧು, ನಿವೃತ್ತ ಐಎಎಸ್ ಅಧಿಕಾರಿ ಜಿ ಸತ್ಯವತಿ. ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಇಂಥವ್ರು ಕೇಳಿಲ್ಲ ಎಕ್ಸಾಮ್ನಾಗ. ಪ್ರಸ್ತುತ ಕರ್ನಾಟಕ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರು ನಿವೃತ್ತ ಐಎಎಸ್ ಅಧಿಕಾರಿ ಜಿ ಸತ್ಯವತಿ ಅವರು. ಸೆಂಟ್ರಲ್ನಾಗ ರಾಜ್ಕುಮಾರ್ ಗೋಯಲ್ 63, ಜಾನ್ ಟರ್ನಸ್ ಇವರು ಆಪಲ್ ಕಂಪನಿಯ ಸಿಇಒ, ಇನ್ಫೋಸಿಸ್ ಕಂಪನಿಯ ಸಿಇಒ, ವಿಪ್ರೋ ಕಂಪನಿಯ ಸಿಇಒ, ಮೈಕ್ರೋಸಾಫ್ಟ್ ಕಂಪನಿ ಸಿಇಒ ಅಂತ ಇದೆ. ಒಂದೇ ಆಪ್ಷನ್ ಸರಿ. ಆಪಲ್ ಕಂಪನಿ ಸೇವಣ್ಣಲ್ಲ, ಮತ್ತೆ ಕಂಪನಿ ದೊಡ್ಡ ಕಂಪನಿ ಅದು. ನೆಕ್ಸ್ಟ್ 64ನೇ ಪ್ರಶ್ನೆ. ಕೇಂದ್ರೀಯ ತನಿಖಾ ದಳದ ಅಂದರೆ ಸಿಬಿಐ ನಿರ್ದೇಶಕರನ್ನು ನೇಮಿಸುವ ಸದಸ್ಯರ ಸಮಿತಿ ಇವರನ್ನು ಒಳಗೊಂಡಿರುತ್ತದೆ. ಗಮನಿಸಬೇಕು ಇಂಪಾರ್ಟೆಂಟ್. ಇಲ್ಲಿ ಸಿಬಿಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ನಿರ್ದೇಶಕರನ್ನು ನೇಮಿಸುವ ಸದಸ್ಯರ ಸಮಿತಿ ಸ್ಪೀಕರ್, ಉಪರಾಷ್ಟ್ರಪತಿ, ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಇದಲ್ಲ. ಪ್ರಧಾನಮಂತ್ರಿ, ಲೋಕಸಭೆಯ ವಿಪಕ್ಷ ನಾಯಕ ಮತ್ತು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಎರಡನೇದೇ ಸರಿ. ಆಮೇಲೆ ಗೃಹ ಮಂತ್ರಿ, ಕಾನೂನು ಮತ್ತು ಕಾನೂನು ಮಂತ್ರಿ, ರಕ್ಷಣಾ ಮಂತ್ರಿ ಇದಲ್ಲ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಇದಲ್ಲ. ನಮ್ಗೆ ನೋಡ್ರಿ, ನಮಗೆ ಆಪ್ಷನ್ಸ್ ಬಿ ಅಂದ್ರೆ ನೋಡಿ, ಗಮನಿಸ್ರಿ. ಇಲ್ಲಿ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಇದರ ನಿರ್ದೇಶಕರು, ಇದರ ನಿರ್ದೇಶಕರನ್ನ ನೇಮಕ ಮಾಡಬೇಕಂತ ಕೊಟ್ಟರೆ ಏನೋ ಒಂದು ಕಮಿಟಿ ಮೀಟಿಂಗ್ ಮಾಡ್ತಾರ? ಪ್ರಧಾನಮಂತ್ರಿ, ಲೋಕಸಭೆಯ ವಿರೋಧ ಪಕ್ಷದ ನಾಯಕರು, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಇದು ಬಹಳ ಇಂಪಾರ್ಟೆಂಟ್, ಗೊತ್ತಿರಬಹುದು. ಸಿಬಿಐ ರೀಸೆಂಟ್ ಆಗಿ ಏನಂತ ಕೊಟ್ಟರೆ ಏನು ಮೀಟಿಂಗ್ ಮಾಡ್ಯಾರ? ಅದಕ್ಕೆ ಹಾಕಿದ್ದು ಸುದ್ದಿಲೇದಾರ, ಬಹಳ ಇಂಪಾರ್ಟೆಂಟ್. ಅದು ನೆಕ್ಸ್ಟ್ ನೋಡ್ರಿ. ಈಗ ಪ್ರಸ್ತುತ ಸಿಬಿಐ ನಿರ್ದೇಶಕರು ಪ್ರೆಸೆಂಟ್, ಪ್ರಸ್ತುತ ಸಿಬಿಐ ಡೈರೆಕ್ಟರ್ ಯಾರಿದ್ದಾರೆ? ಡಾಕ್ಟರ್ ಎಂ ಎ ಸಲೀಂ, ಇವರು ಕರ್ನಾಟಕದ ಡಿ ಜಿ ಮತ್ತು ಐ ಜಿ ಪಿ ಪ್ರೆಸೆಂಟ್ ಹೌದಲ್ಲ. ಆಮೇಲೆ ಪ್ರವೀಣ್ ಸಿನ್ಹಾ, ಆಮೇಲೆ ಪ್ರವೀಣ್ ಸೂದ್, ಆಮೇಲೆ ಅಲೋಕ್ ವರ್ಮಾ ಅಂತ ಐತಿ. ಇಲ್ಲಿ ಪ್ರವೀಣ್ ಸೂದ್ ಸರಿಯಾದ ಉತ್ತರ. ಪ್ರವೀಣ್ ಸೂದ್ ಇವರು ಕರ್ನಾಟಕದ ಡಿ ಜಿ ಮತ್ತು ಐ ಜಿ ಪಿ ಆಗಿದ್ರಲ್ಲ. ಆಮೇಲೆ ಅಲ್ಲಿಗೆ ಹೋಯರು, ಇಲ್ಲಿಗೆ ಅಂದ್ರೆ ಸಿಬಿಐ ಡೈರೆಕ್ಟರ್ ಆಗ್ಯಾರ. ಈಗ ಸಿಬಿಐ ಡೈರೆಕ್ಟರ್ ಇದಾರೆ ಅಂದ್ರೆ ಅವ್ರನ್ನ ಮತ್ತೆ ಏನಂತ ಕೊಟ್ಟರೆ ಅವ್ರ ಅಧಿಕಾರ ಅವಧಿ ಏನಂತ ಮಾಡಿದ್ರೆ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರು. ನೋಡ್ರಿ, ಗಮನಿಸ್ರಿ. ಇಲ್ಲಿ ಸಿಬಿಐ ನಿರ್ದೇಶಕರ ಅಧಿಕಾರ ಅವಧಿ ವಿಸ್ತರಣೆ 2026. ಕೇಂದ್ರೀಯ ತನಿಖಾ ಸಂಸ್ಥೆಯ ಅಂದ್ರೆ ಸಿಬಿಐ ನಿರ್ದೇಶಕರಾದ ಪ್ರವೀಣ್ ಸೂದ್ ಅವರ ಅಧಿಕಾರಾವಧಿಯನ್ನು 1 ವರ್ಷ ವಿಸ್ತರಿಸಿ, 1 ವರ್ಷ ಹೆಚ್ಚಿಗೆ ಮಾಡಿದರು. 2027 ಮೇ 24ರವರೆಗೆ 2027 ಮೇ 24ರವರೆಗೆ ಕೇಂದ್ರ ಸರ್ಕಾರ 2026 ಮೇ 13ರಂದು ಆದೇಶ ಹೊರಡಿಸಿದೆ. ಅಂದ್ರೆ ಸುದ್ದಿಲೇದಾರಲ್ಲ, ಸಿಬಿಐ ನಿರ್ದೇಶಕರು ಯಾರಂತ ಕೇಳಬಹುದು. ಇಲ್ಲ, ಸಿಬಿಐ ನಿರ್ದೇಶಕರನ್ನ ಆಯ್ಕೆ ಮಾಡಿದ್ರಲ್ಲ, ಆಯ್ಕೆ ಸಮಿತಿಯಾಗಿ ಯಾರಿರ್ತಾರ? ಪ್ರಧಾನಮಂತ್ರಿ, ಲೋಕಸಭೆಯ ವಿರೋಧ ಪಕ್ಷದ ನಾಯಕರು, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ನೋಡಬೇಕು ಸುದ್ದಿಲೇದಾರಂತ ಕರೆಕ್ಟ್ ಆಗಿ ಗಮನಿಸ್ರಿ. ಸಿಬಿಐ ಬಹಳ ಇಂಪಾರ್ಟೆಂಟು, ನೀಟಾಗಿ ನೋಡ್ಕೋಬೇಕು ನೀವು. ನೆಕ್ಸ್ಟ್ ಈಗ ಮುಂದಿನ 66ನೇ ಪ್ರಶ್ನೆ, ಬಹಳ ಈಸಿ ಐತೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಮಾನ್ಯ ಉಪರಾಷ್ಟ್ರಪತಿ ಸರಿ, 64ನೇ ಆರ್ಟಿಕಲ್ ಆಗೈತೆ ಸರಿ. ರಾಜ್ಯಸಭೆಯ ಅಧ್ಯಕ್ಷರ ಅಧಿಕಾರಾವಧಿ 5 ವರ್ಷಗಳು, ಯಾಕಂದ್ರೆ ಅಧ್ಯಕ್ಷರು ಉಪರಾಷ್ಟ್ರಪತಿಗಳಾಗಿರ್ತಾರ, ಇದು ಸರಿ. ರಾಜ್ಯಸಭೆಯ ಉಪಸಭಾಪತಿಗಳಾಗಿ ಹರಿವಂಶ್ ನಾರಾಯಣ್ ಸಿಂಗ್, ನೋಡಿ ಇವರು ಸುದ್ದಿಲೇದಾರ, ಉಪಸಭಾಪತಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹರಿವಂಶ್ ನಾರಾಯಣ್ ಸಿಂಗ್ ರಾಜ್ಯಸಭೆಯ ಅಧ್ಯಕ್ಷರು, ಉಪರಾಷ್ಟ್ರಪತಿ. ರಾಜ್ಯಸಭೆಯ ಉಪಸಭಾಪತಿ ಯಾರಂತ ಕೊಟ್ಟರೆಗಿನ ಹರಿವಂಶ್ ನಾರಾಯಣ್ ಸಿಂಗ್ ಸರಿ. ರಾಜ್ಯಸಭೆಯ ಉಪಸಭಾಪತಿಯವರ ಅಧಿಕಾರಾವಧಿ 6 ವರ್ಷಗಳು, ಸರಿ. ಯಾಕಂದ್ರೆ ರಾಜ್ಯಸಭಾ
ಅಧ್ಯಕ್ಷರ ಅಧಿಕಾರಾವಧಿ 5 ವರ್ಷ. ಯಾಕಂದ್ರೆ ರಾಜ್ಯಸಭಾ ಅಧ್ಯಕ್ಷರು, ಉಪರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಸದಸ್ಯರಲ್ಲ. ರಾಜ್ಯಸಭೆಯ ಉಪಸಭಾಪತಿ ಅವರ ಅಧಿಕಾರಾವಧಿ 6 ವರ್ಷ. ಯಾಕಂದ್ರೆ ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ 6 ವರ್ಷ, ಉಪಸಭಾಪತಿಯವರ ಅಧಿಕಾರಾವಧಿಗೂ 6 ವರ್ಷ. ಯಾಕಂದ್ರೆ ರಾಜ್ಯಸಭೆಯ ಉಪಸಭಾಪತಿಯವರು ರಾಜ್ಯಸಭೆಯ ಸದಸ್ಯರಾಗಿರ್ತಾರೆ. ರಾಜ್ಯಸಭಾ ಸದಸ್ಯರಲ್ಲಿಯೇ ಒಬ್ಬರು ಉಪಸಭಾಪತಿಯಾಗಿ ಅಪಾಯಿಂಟ್ ಆಗಿರ್ತಾರೆ. ಅದಕ್ಕೆ ಅವರ ಅಧಿಕಾರಾವಧಿ 6 ವರ್ಷ ಇತ್ತು. 4 ಸರಿ ಇದಾವೆ. ಈ ಮೇಲಿನವುಗಳಲ್ಲಿ ಎಷ್ಟು ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ? ಒಂದೇ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ. 2 ಹೇಳಿಕೆಗಳು ಮಾತ್ರ ಸರಿ ಇದಾವೆ. 3 ಹೇಳಿಕೆಗಳು ಮಾತ್ರ ಸರಿ ಇದಾವೆ. ಎಲ್ಲವಸೂ ಸರಿ ಇದಾವೆ, ಎಲ್ಲವಸೂ ಸರಿ. ನೀಟಾಗಿ ಗಮನಿಸ್ಬೇಕು. ನೆಕ್ಸ್ಟ್ ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್, ಕರೆಕ್ಟಾಗಿ ಗಮನಿಸ್ಬೇಕು. ಇದು ಆಲ್ರೆಡಿ ಹೇಳಿದ್ದೆ ನಾನು, ಮತ್ತೆ ಬಂದದ್ದು. ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. 2026 ಮೇ 21ರಂದು ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ, 2026 ಮೇ 21ಕ್ಕೆ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ನಿವೃತ್ತ ನ್ಯಾಯಮೂರ್ತಿ ಪಿಎನ್ ದೇಸಾಯಿರವರನ್ನು ಆಯ್ಕೆ ಮಾಡಲಾಗಿದೆ. ಗಮನ ಸರಿ ಹೌದಲ್ಲ. ಅಂದ್ರೆ ಈಗ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಯಾರು ಅಂತ ಕೊಟ್ರೆ? ನಿವೃತ್ತ ನ್ಯಾಯಮೂರ್ತಿ ಪಿಎನ್ ದೇಸಾಯಿ. ಸರಿ, ರೀಸೆಂಟ್ ಆಗಿ ಅಪಾಯಿಂಟ್ ಆಗ್ಯಾರ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯನ್ ಎನ್ಎಚ್ಆರ್ಸಿ ಪ್ರೆಸಿಡೆಂಟ್ ಸೇವೆ ಸಲ್ಲಿಸುತ್ತಿದ್ದಾರೆ. ಸರಿ, 2 ಸರಿ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವ್ಯಾವ ಸರಿ ಇದಾವ? 1 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, 1 ಮತ್ತೆ 2 ಸರಿ ಇದಾವ, 2 ಸರಿಯಾಗಿಲ್ಲ. ಆಪ್ಷನ್ ಸಿ, 1 ಮತ್ತೆ 2 ಸರಿ ಇದಾವ. ಸರಿ ಇದಾವಲ್ಲ, ನೋಡ್ತಿರ್ಬೇಕು. ಮತ್ತೆ ನೀವು ಬೇರೆ ಬೇರೆ ಬೇರೆ ಬೇರೆ ಓದ್ತಿರ್ಬೇಕು, ಎಲ್ಲಾ ಸಬ್ಜೆಕ್ಟ್ ಓದ್ಬೇಕು. ಒಂದು ಸಬ್ಜೆಕ್ಟ್ ಓದೋ ಕೆಲಸ ಆಗೋದಿಲ್ಲ. ಕರೆಂಟ್ ಅಫೇರ್ಸ್, ಸಂವಿಧಾನ, ಇತಿಹಾಸ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್, ಮೆಂಟಲ್ ಅಬಿಲಿಟಿ ಎಲ್ಲ ಪ್ರಾಕ್ಟೀಸ್ ಮಾಡ್ಬೇಕು. ಗಾಬರಿ ಆಗ್ಬಾರ್ದು ಅಂದ್ರೆ 2 ಸರಿ ಇದಾವಲ್ಲ. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ನ್ಯಾಯಮೂರ್ತಿ ಪಿ ಎನ್ ದೇಸಾಯಿ ಅವರು, ಅದೇ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಕೊಟ್ಟಾಗಿನ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯನ್. ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಮಹಾರಾಷ್ಟ್ರ ರಾಜ್ಯವು ಭಾರತದಲ್ಲಿ ಲೋಕಾಯುಕ್ತ ಸಂಸ್ಥೆಯನ್ನು ಸ್ಥಾಪಿಸಿದ ಪ್ರಥಮ ರಾಜ್ಯವಾಗಿದೆ. ಸರಿ, ಫಸ್ಟ್ ಲೋಕಾಯುಕ್ತ ಬಂದಿದ್ದು ಮಹಾರಾಷ್ಟ್ರಕ್ಕೆ. ಸರಿ, ಮುಖ್ಯಮಂತ್ರಿಗಳ ನೇತೃತ್ವದ ಆಯ್ಕೆ ಸಮಿತಿಯು ಲೋಕಾಯುಕ್ತರನ್ನು ಆಯ್ಕೆ ಮಾಡಿ ಮಾನ್ಯ ರಾಜ್ಯಪಾಲರಿಗೆ ನೇಮಕ ಮಾಡಲು ಶಿಫಾರಸು ಮಾಡುತ್ತದೆ. ಈಗ ಲೋಕಾಯುಕ್ತರನ್ನು ಯಾರು ನೇಮಕ ಮಾಡ್ತಾರೆ? ರಾಜ್ಯಪಾಲರು. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಮಿತಿ ಇರ್ತದೆ, ಆ ಸಮಿತಿಯ ಶಿಫಾರಸಿನ ಮೇರೆಗೆ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಸರಿ, ಪ್ರಸ್ತುತ ಕರ್ನಾಟಕದ ಲೋಕಾಯುಕ್ತರು ನ್ಯಾಯಮೂರ್ತಿ ಶ್ರೀ ಬಿ ಎಸ್ ಪಾಟೀಲ್. ಕರೆಕ್ಟ್ ಆಗಿ ಗಮನಿಸಬೇಕು ಇಲ್ಲಿ. ಪ್ರೆಸೆಂಟ್ ಕರ್ನಾಟಕದ ಲೋಕಾಯುಕ್ತರು ಯಾರಂತ ಕೊಟ್ರೆ? ನ್ಯಾಯಮೂರ್ತಿ ಶ್ರೀ ಬಿ ಎಸ್ ಪಾಟೀಲ್ ಅವರು ಇದ್ದಾರೆ ಲೋಕಾಯುಕ್ತರು. ಸರಿ, ಪ್ರಸ್ತುತ ಕರ್ನಾಟಕದ ಉಪಲೋಕಾಯುಕ್ತರು ನ್ಯಾಯಮೂರ್ತಿ ಶ್ರೀ ಬಿ ವೀರಪ್ಪ ಮತ್ತು ನ್ಯಾಯಮೂರ್ತಿ ಶ್ರೀ ಕೆ ಎನ್ ಫಣೀಂದ್ರ. ಅಂದ್ರೆ ಇಬ್ರು, ಅಂದ್ರೆ ಕರ್ನಾಟಕದಲ್ಲಿ ಒಂದು ಲೋಕಾಯುಕ್ತ ಹುದ್ದೆ ಮತ್ತೆ 2 ಉಪಲೋಕಾಯುಕ್ತ ಹುದ್ದೆ ಇದಾವೆ. ಉಪಲೋಕಾಯುಕ್ತರು ಯಾರಿದ್ದಾರೆ ಅಂತ ಕೊಟ್ಟಾಗಿನ ನ್ಯಾಯಮೂರ್ತಿ ಶ್ರೀ ಬಿ ವೀರಪ್ಪ ಅವರು ಇದ್ದಾರೆ ಮತ್ತೆ ನ್ಯಾಯಮೂರ್ತಿ ಕೆ ಎನ್ ಫಣೀಂದ್ರ ಅವರು ಇದ್ದಾರೆ. ಅಂದ್ರೆ ಇಬ್ರು ಉಪಲೋಕಾಯುಕ್ತರು, ಒಬ್ಬರು ಲೋಕಾಯುಕ್ತರು. ಗೊತ್ತಿರಬೇಕು ನಿಮಗೆ. ಕೇಳ್ತಾನ ಪ್ರಶ್ನೆ, ಲೋಕಾಯುಕ್ತರ ಬಗ್ಗೆ ಮತ್ತು ಉಪಲೋಕಾಯುಕ್ತರ ಬಗ್ಗೆ ಯಾರಿದ್ದಾರೆ ಅಂತ ಕೇಳ್ತಾನ? ಕರೆಕ್ಟ್ ಆಗಿ ಗಮನಿಸ್ಬೇಕು. 4ನೇದು ಗುಣ. ಸರಿ, ಈ ಮೇಲಿನವುಗಳಲ್ಲಿ ಎಷ್ಟು ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗವ? ಒಂದೇ ಒಂದು ಹೇಳಿಕೆ ಮಾತ್ರ ಸರಿ ಇದೆ, 2 ಹೇಳಿಕೆಗಳು ಮಾತ್ರ ಸರಿ ಇದಾವ, 3 ಸರಿ ಇದಾವ, ಎಲ್ಲವೋ ಸರಿ ಇದಾವ, 4 ಸರಿ ಇದಾವ. ಗಮನಿಸ್ಬೇಕು, ಇಂಪಾರ್ಟೆಂಟ್. ಇಂಥ ಪ್ರಶ್ನೆಗಳು ರೆಡಿ ಮಾಡ್ಕೋಬೇಕಂತ. ಈಗ ನಾವು ಕರೆಂಟ್ ಅಫೇರ್ಸ್ನಲ್ಲಿ ಮೇನ್ ನೇಮಕಾತಿಗಳ ಬಗ್ಗೆ ಚರ್ಚೆ ಮಾಡಕತ್ತೀವಿ. ಎಲ್ಲ ಬಂದು ಇಂಟರ್ನ್ಯಾಷನಲ್, ನ್ಯಾಷನಲ್, ಸ್ಟೇಟ್, ಇನ್ನು ಯಾವನ ಮಿಸ್ ಆದರೆ ಪ್ರಮುಖ ಅಂಶಗಳಿಗೆ ಬರ್ತಾವ. ಇದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ಈಗ ನಾನು ಆಲ್ರೆಡಿ ಜನವರಿ ಟು ಜೂನ್ ಮಾಡಿದ್ದೀನಿ, ಅದ್ರಾಗೆಲ್ಲ ಬರ್ತಾವ. ಒಂದ್ಸಲ ನೋಡ್ಕೇರಿ, ಕರೆಕ್ಟಾಗಿ ನೀವು ಗಮನಿಸ್ಬೇಕು. ಭಾಳ ಇಂಪಾರ್ಟೆಂಟು, ಏನು ಸುಮ್ಮನೆ ವೇಸ್ಟ್ ಮಾತಾಡೋಕೋಬಾರ್ದು, ಭಾಳ ಇಂಪಾರ್ಟೆಂಟ್. ಕರೆಕ್ಟಾಗಿ ಗಮನಿಸ್ರಿ. ಇಷ್ಟು ಹೇಳ್ತಾ ಇವತ್ತಿನ ತರಗತಿ ಮುಗಿಸ್ತೀನಿ. ಧನ್ಯವಾದಗಳು. ಬಾಯ್.

0: ಪ್ರಿಯ ಕೇಳುಗರೆ, ಇದುವರೆಗೂ ಅರಿವೇ ಗುರು ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆಗಾಗಿ 2026 ಪ್ರಚಲಿತ ವಿದ್ಯಮಾನಗಳು ಕುರಿತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತುದಾರರಾದ ಶ್ರೀ ಹುಸೇನಪ್ಪ ನಾಯಕ್ ರವರು. ಇನ್ನು ಮುಂದೆ ನಮ್ಮ ಬಾನುಲಿ ಕೇಂದ್ರದಿಂದ ಶ್ರೀ ಸುಬ್ರಹ್ಮಣ್ಯ ಹೈತಾಳ್ ರವರ ನಿರೂಪಣೆಯಲ್ಲಿ ಪ್ರಸಾರವಾಗುವ ಭಾವಸಂಗಮ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿಬರೋಣ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ JSS ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರ ಮೈಸೂರು. ಇದರಲ್ಲಿ ಭಾವಗೀತೆಗಳ ಕಾರ್ಯಕ್ರಮ, ಅದುವೇ ಭಾವ ಸಂಗಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಿನ್ನ ಬಾಂಧಳದಂತೆ ಎನ್ನುವಂತ ಒಂದು ಅದ್ಭುತವಾದಂತಹ ಭಾವಗೀತೆಯನ್ನ MS ಶ್ರೀಕೃಪಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೇಳಿ ಆನಂದಿಸೋಣ. ಹಾಗೆ ಈ ಒಂದು ಗೀತೆಯ ರಚನೆಕಾರರಾಗಿ ನಮ್ಮ ರಾಷ್ಟ್ರಕವಿ ಕುವೆಂಪು, ಸಂಗೀತ ನಿರ್ದೇಶಕರಾಗಿ ಎಸ್ ಬಾಲಿ ಅವರು. ಎಂತಹ ಅದ್ಭುತವಾದಂತಹ ಗೀತೆ ಕನ್ನಡಕ್ಕೆ ಕಂಪು, ನಮ್ಮ ಕುವೆಂಪು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಕೇಳುವವರ ಕಿವಿಗಳಿಗೆ ಇಂಪು ನೀಡಿ ಸುಗ್ಗಿಯೇ ತೆರೆದಾಗ ನನ್ನ ಸೊಬಗಿರಲಿ ನಿನ್ನ ಬಾಂಧಳದಂತೆ ನನ್ನ ಮನವಿರಲಿ, ಎಂತಹ ಒಂದು ಸಾಲುಗಳು ಶ್ರೋತೃ ಬಾಂಧವರೇ. ಇಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರ ಜೆಎಸ್ಎಸ್ ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರ ಮೈಸೂರು. ಇದರಲ್ಲಿ ಭಾವಗೀತೆಗಳ ಕಾರ್ಯಕ್ರಮ, ಅದುವೇ ಭಾವ ಸಂಗಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಕ್ಕಾಗ ನಟಿಸಬೇಡ ಎನ್ನುವಂತ ಒಂದು ಅದ್ಭುತವಾದಂತಹ ಭಾವಗೀತೆಯನ್ನ ಇದೀಗ ನಮ್ಮ ಮೈಸೂರು ಅನಂತ ಸ್ವಾಮಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೇಳಿ ಆನಂದಿಸೋಣ. ಹಾಗೆ ಈ ಒಂದು ಗೀತೆಯ ರಚನೆಕಾರರಾಗಿ ಕೆ ಎಸ್ ನರಸಿಂಹ ಸ್ವಾಮಿಗಳು, ಈ ಒಂದು ಗೀತೆಯ ಸಂಗೀತ ನಿರ್ದೇಶಕರಾಗಿ ನಮ್ಮ ಮೈಸೂರು ಅನಂತ ಸ್ವಾಮಿ. ಒಂದು ಪ್ರೇಮಿಯ ಮೂಕ ವೇದನೆ ಅಕ್ಷರ ರೂಪದಲ್ಲಿ ಹಾಡಾಗಿ ಕೊಟ್ಟವರು ನಮ್ಮ ಕೆ ಎಸ್ ನರಸಿಂಹ ಸ್ವಾಮಿಗಳು. ಮೈಸೂರಿನ ಕೋಗಿಲೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಒಂದು ಅದ್ಭುತವಾದಂತಹ ಪ್ರೇಮ ಗೀತೆಯನ್ನ ಇದೀಗ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲ ಕೇಳಿ ಆನಂದಿಸಿ. ಹಾಗೆ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್, ಸಾಲಿಗ್ರಾಮ, ಉಡುಪಿ ಜಿಲ್ಲೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ JSS ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರ ಮೈಸೂರು. ಇದರಲ್ಲಿ ಭಾವಗೀತೆಗಳ ಕಾರ್ಯಕ್ರಮ, ಅದುವೇ ಭಾವ ಸಂಗಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಎಂದು ಕೊನೆ ಎನ್ನುವಂತ ಒಂದು ಅದ್ಭುತವಾದಂತಹ ಭಾವಗೀತೆಯನ್ನ ಚಂದ್ರಶೇಖರ ಕೆದಲಾಯ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಗೋಪಾಲಕೃಷ್ಣ ಅಡಿಗ ಅವರ ಒಂದು ರಚನೆಯನ್ನ ಕೇಳೋಣ. HK ನಾರಾಯಣ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ JSS ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರ ಮೈಸೂರು. ಇದರಲ್ಲಿ ಭಾವಗೀತೆಗಳ ಕಾರ್ಯಕ್ರಮ, ಅದುವೇ ಭಾವ ಸಂಗಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ತಪ್ಪಿ ಹೋಯಿತಲ್ಲೇ ಎನ್ನುವಂತ ಒಂದು ಅದ್ಭುತವಾದಂತಹ ಭಾವಗೀತೆಯನ್ನ ನಮ್ಮ BR ಛಾಯಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೇಳಿ ಆನಂದಿಸೋಣ. ಹಾಗೆ ಈ ಒಂದು ಗೀತೆಯ ರಚನೆಕಾರರಾಗಿ ದೇಶ್ ಕುಲಕರ್ಣಿ ಅವರು, ಹಾಗೆ ಸಂಗೀತ ನಿರ್ದೇಶಕರಾಗಿ ನಮ್ಮ ಸಿ ಅಶ್ವಥ್ ಅವರು, ಹಾಗೆ ಕನ್ನಡ ಸಾಹಿತ್ಯದ ಭಾವಗೀತೆ ಕೇಳುತ್ತಿರುವವರು ನಾವೇ ಪುಣ್ಯವಂತರು. ಒಂದು ಮನಸ್ಸಿಗೆ ಖುಷಿ ಕೊಡುವಂತ ಒಂದು ಅದ್ಭುತವಾದಂತಹ ಈ ಒಂದು ಭಾವಗೀತೆಯನ್ನ ಇದೀಗ ನಮ್ಮ ಒಂದು ಈ ವಾಹಿನಿಯಲ್ಲಿ ಕೇಳಿ ಆನಂದಿಸಿ.

ಪ್ರಿಯ ಕೇಳುಗರೆ, ಇದುವರೆಗೂ ಭಾವಸಂಗಮ ಕಾರ್ಯಕ್ರಮದಲ್ಲಿ ಶ್ರೀ ಸುಬ್ರಹ್ಮಣ್ಯ ಐತಾಳ್ ರವರ ನಿರೂಪಣೆಯಲ್ಲಿ ಪ್ರಸಾರವಾದ ಸುಮಧುರ ಭಾವಗೀತೆಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಇಲ್ಲಿಗೆ ನಮ್ಮ ಸಂಜೆಯ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಪ್ರಸಾರವಾಗಲಿದೆ. ನಮ್ಮ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 8296725912 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ಸಂದೇಶವನ್ನು ಕಳುಹಿಸಬಹುದು. ಅಲ್ಲದೆ ನಮ್ಮ ಬಾನುಲಿಯ ಎಲ್ಲ ಕಾರ್ಯಕ್ರಮಗಳನ್ನು ಮೊಬೈಲ್ ಆ್ಯಪ್ ಮೂಲಕವೂ ಸಹ ಕೇಳಬಹುದು. ನಿಮ್ಮ ಆಂಡ್ರಾಯ್ಡ್ ಫೋನಿನಲ್ಲಿರುವ ಪ್ಲೇಸ್ಟೋರ್ಗೆ ಹೋಗಿ JSS ರೇಡಿಯೋ ಎಂದು ಟೈಪ್ ಮಾಡಿ ಅಲ್ಲಿ ಕಾಣುವ JSS ರೇಡಿಯೋ ಆ್ಯಪನ್ನು ಇನ್ಸ್ಟಾಲ್ ಮಾಡುವ ಮೂಲಕ ವಿಶ್ವದ ಯಾವುದೇ ಮೂಲೆಯಲ್ಲಾದರೂ ನಮ್ಮ JSS ರೇಡಿಯೋವನ್ನು ಕೇಳಬಹುದು. ನಮಸ್ಕಾರ, ಶುಭರಾತ್ರಿ.